ತಹಂಜಕ್ರಿಬ ಇಸೆ ಇಸಿ ಕೃಷ್ಣ ಅಲ್ಲಾ ಜೀಜಸ್ ಹೈಬ ಫಿಲ್ಮ್ ಅಸಿದಗಿ ಕಬಿತಾ ಕೃಷ್ಣಮೂರ್ತಿಗೆ ಖೊಂಜಲ್ದ ಸನಾತನ್ ನಿಂಥೌಜಾನ ಸೈರೆಂಬ ಖುಂಜಯ್ ಕುಮಾರ್ನ ಸೈರಾಂಗ್ ಬಿಸೈನಿ ಮಧಂದ ಕುರೋಲ್ ತೌಜಗ ತೋರಿಬ ಇಸೆ ಇಸಿ ನೋಬಾಬ್ ಹೈಬ ಫಿಲ್ಮ್ ಅಸಿದಗಿ ರಾಜು ನೋಂಗಿ ಖೊಂಜಲ್ದ ಸುರೇಶ್ ಸಿದಂಗ್ನ ಸೈರೆಂಬ ಓ ಗೀತ್ನ ಸೈರಾಂಗ್ ಬಿಸೈನಿ ತಾಮಿನಸಿ.

0: لتا، أين النغون دا هايكي بسيندو؟ لوينا سمو بنترا إتك إبا سادنا ما بنون سيروبا أيكي تمويسي كروازر السدو نوبي يويبي أي كويسي يامنا تون بزانيكو هاوزي أيكي لم هيلب تمويسي تمينا سم ليزر السدو ಐಗೆ ಅವಾಮಸೆ ನಂಗೊಂದ ನತ್ರವದಿ ಐ ಕನಾದ ತಮ್ಗನಿ ಲತಾ
1: ಬಿಂದ
0: ಐಕೊಯ್ಗೆ ಇಮಾಸೆ ಅದುಮ್ ಕಪ್ತುನ ಲೈರೇನೆ ಲತಾ
1: ಆಯ್ಕು ನಂಗ್ಸು ತುಮನ್ಕ್ರೆ ನಹಾಂತ ಉನರುಯ್ ನಸೀನ ಕಾಯ್ನವಗಿ ಮವೊಂದ ಹಿತ್ತಗಾಂಗಿ ಐಗಿ ಸುಮತಂ ಅಮದಿ ಬಿಕೋ ಐ ಅಸೇಂಬದ ಕಂದೋರಕ್ಕಿಗೆ ಕೋ
0: ಐನ ಹಾರಿಬಸೆ ಸೇಂಗ್ಲಬನಿ ಅಯ್ಯಾಮ್ನ ಇಕ್ಕಾಯೆ ಲತಾ
1: ಬಿಂತ ಮಾನ ನಂಗೊಂದ ಉನಸಿ ಹಾಯ್ದುನ ಸೋಯ್ದನ ಫೋನ್ ತೌರಕ್ಕಿನಿ ನಂಗ್ ನಾಗ ಅಮುಕ್ತಂಗ್ದಿ ಉನಕೋ
0: ಉನ್ನರ ರೋಯ್
1: ಹೇಗ್ತ ಕಾಯ್ನವ ಯಾವ್ರೋ ನಕೋ ಎನ್ನಿಗೆ

ಆಕಾಶವಾಣಿ ಇಂಫಾಲ್ ಹೌಜಿಕ್ ನುಮಿತ್ ಯುಂಗ ಪುಂ ತರಾನಿ ಥೈತಾರೆ ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚೆನ್ನೆಲ್ಗೆ ಅನಿ ಶುಭ ಥೌರಂ ಪರಿನ್ ಸಂದೋಪ ಹುಜರಿ ಸಂದೋಪಚರಿಬ ಮೀಡಿಯಂ ವೆಬ್ ಮೀಟರ್ ಶಹುಂ ನಿಫು ದಾಸ್ಮಿಕ್ ಅಮ ಕಿಲೋಹ ಚನಿಪಾಲ್ ಮರಿಫು ನಿಥೋಯ್ ಥೌರಂ ಪರಿನ್ ಅಸಿಗೆ ಅಹೋಬದ ಮಣಿಪುರಿದ ನುಮಿತ್ ಯುಂಬಗಿ ಪಾವು ಫಂಬಿರಗನಿ.

ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚಾನೆಲ್ದ ಮಯಾಂಬಂ ಕಾಣತ ರಾಮ್ದೊಪ್ಚರಿ. ಆಕಾಶವಾಣಿ ಇಂಫಾಲ್ ಹೌಸಿಂಗ್ ಅಸಿ ನುಮಿದಾಂಗ್ ಮದಿ ಹಯೆಂಗೆ ಸಂದೋಕ್ಚಗದಬ ಥೌರಂಸಿಂಗ್ ನಿಂಗ್ಶಿಂಗ್ಜರಿ. ನಯಾಕಿ ಮತುಂ ಪುಂಗ್ತರು ಕಮಿನ್ ತರಮಂಗ ಲಾಂತೋಕ್ಚಗನಿ ಖೊಂಜೇನಮಸುಂ ಖೊಂಥಾಂ ಪುಂಗ್ತರು ಕಮಿನಿ ನಿಫು ಕುಂಗಂಗಿ ಥೌರಂದ ಥಂಜರಿ. ಲೌರಿಂಬಂ ಬೇದವತಿ ದೇವಿದಗಿ ಕುನುಮಿಷೆ ಮದಿ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಥೌರಮಸಿದ ಚೈಲ್ಡ್ ಡಿವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರ್ ಸಿನಾಮ್ ತಂಪಾ ದೇವಿಗ ಉನ್ನದನ ವರಿ ಸಾಬ ಉನ್ನಬಿಗದಬಿ ಯುಮ್ನಾ ಮೇಮ ಥೌರಂ ಪುಥೋಪ ನೋಂಗ್ಥೋಂಬಂ ರೋಮ. ತೊಂಗಾನ್ ತೊಂಗಾನ್ಬ ಫಿಲ್ಮ್ದಗಿ ಲೊಕ್ಕಚಬ ಮಣಿಪುರಿ ಫಿಲ್ಮ್ ಸೇಷಿಂಗ್ ಚಂದುಕ್ಜಗನು ಪುಂಗ್ ತರಿತ್ ಕಮಿನಿ ನಿಫು ಮಂಗ. ನಸಿ ನುಮಿದಾಂಗ್ ಪುಂಗ್ ನಿಪಾಲ್ ಸಂದೋಕ್ಚಗನಿ ರೇಡಿಯೋ ಲೀಲಾ ಅತೇಕ್ ಪನ್ನುಂ ಆಹನ್ಬ ತಾಂಕ ಲೀಲಾ ಸಾನ್ನಬಿಗದವ ಬ್ರಹ್ಮಪುರ್ ಕಲಾ ಸಂಗಮ್ ನಹರುಲ್ಗಿ ಖೊಂಜಲ್ದ ಸಾನಬುಂಗಿ ಸಪ್ತಮ್ ಥಂಜರಿ ನುಮಿದಾಂಗ್ ಪುಂಗ್ ನಿಪಾಲ್ ಮಖಾಯ್ ಪುಂಗ್ ಮಾಪನ್ ಗಮಿನಿ ತರ ಮಂಗ ಲೌರೆಂಬಂ ಬೇದವತಿ ದೇವಿದಗಿ ಕುನುಮಿಷಿ ತಾಂಜಗನಿ ಅರಿ ಬೇಸೈ ಸಿಂಗ್ದ ಯುಂಫಮ್ ಒಯ್ಬ ಥೌರಂ ತಾಬಿಯು ನುಂಗಾಯ್ಬಿಯು ಸಂದೋಕ್ಚಗನಿ ಪುಂಗ್ ಮಾಪಲ್ ಮಖಾಯ್. ನಸಿ ನುಮಿದಾಂಗ್ ಪುಂಗ್ ತರ ತಾವಿನಿಂಬ ಫಿಲ್ಮ್ ಸೈದ ಪೋಸ್ಕಾಕಿ ಕುತಾಂದ ಖನ್ಬಿರಕ್ಪ ಇಸೈ ಸಿಂಗ್ ಲಾಂತೋಕ್ಚಗನಿ. ಹಯೆಂಗ್ ಸೆಪ್ಟೆಂಬರ್ಗೆ ತಾಂಗ್ ಮರಿ ಇಂಗ್ಲಿಷ್ ಗಿನಿ ಕುಂತರು ಥವಾನ್ಗೆ ಕುಲುಮ್ದೊ ನಿಪಾನ್ಬ ಇರಾ ನುಮಿತ್ ಅಯ್ಯೋಕಿ ಪುಂಗ್ ಮಂಗಾ ಮಖಾಯ್ ತಾಬದ ಕಂಗ್ಲಾ ಚೆನ್ನೈ ಲಸ್ತಿಗೆ ಅಹನ್ಬ ಥವಂ ಪರಿಂಗ್ ಸಂದೋಕ್ಪ ಹೋಜಗನಿ. ಥವಂ ಪರಿಂಗಿ ಪುಂಗ್ ಮಂಗಾಗ ಮಿನಿಟ್ ಕುಂಚಾ ತರೆ ಸಂದೋಕ್ಚಗಿನಿ ಯಕಾಯರು ಹಯೆಂಗಿ ಯಕಾರುಲ್ದ ತಾಬಿಗನಿ ಆರ್ ಕೆ ಸುರ್ಜಿತ್ ಸಿಂಗ್ದಗಿ ಪೆನ ರೀತಾ ಸೂರ್ಗಿ ಸೈಸಪ್ಪ ಸಿಂಗ್ದಗಿ ಹಿಮಾಲಯ ಬಾಬು ಕುರುಂಜಬಿ ಶೈಮದಿ ಲೈಸನ್ ಇಸೈ ಸಿಂಗ್ದ ಮೈಬಂ ಶಾಂತ ಜನು ಆರ್ ಕೆ ಬಸಂತ ಸಿಂಗ್ ಮದಿ ಸೊರುಖಾಯ್ಬಂ ಬೇಬಿ ರಾಣಿದಗಿ ಮತಂಗ್ ಮತಂಗ್ ಲಾಂಥೋಕ್ಚಗನಿ.

0: ꯂꯧꯔꯦꯝꯕꯝ ꯕꯦꯗꯕꯇꯤ ꯗꯦꯕꯤꯒꯤ ꯈꯨꯅꯨꯡ ꯏꯁꯩꯗ ꯃꯣꯏꯔꯥꯡ ꯀꯪꯂꯩꯔꯣꯜꯗ ꯈꯝꯕꯅ ꯁꯤꯜꯂꯥꯡꯕ ꯂꯥꯛꯄꯒꯤ ꯃꯇꯥꯡ ꯉꯁꯤꯒꯤ ꯊꯧꯔꯝꯒꯤ ꯑꯍꯥꯟꯕ ꯑꯣꯏꯅ ꯏꯆꯤꯜꯂꯤꯄ꯭ꯋꯥ ꯇꯥꯃꯤꯟꯅꯔꯤ
1: ꯇꯥꯃꯤꯟꯅꯔꯤ
0: ꯈꯨꯟꯅꯥꯏ ꯑꯃꯒꯤ ꯆꯥꯎꯈꯠ ꯂꯝꯖꯦꯜꯗ ꯑꯩꯈꯣꯏꯅ ꯃꯥꯡ ꯊꯥꯅ ꯆꯪꯁꯤꯟꯒꯦ ꯍꯥꯏꯕ ꯇꯥꯔꯒꯗꯤ ꯂꯝꯗꯝ ꯑꯗꯨꯗ ꯂꯩꯔꯤꯕ ꯃꯤꯄꯨꯝ ꯈꯨꯗꯤꯡꯃꯛ ꯍꯛꯆꯥꯡ ꯐꯅ ꯇꯤꯟꯖꯪ ꯀꯥꯏꯖꯪꯗꯅ ꯂꯩꯕ ꯍꯥꯏꯕꯁꯤ ꯑꯁꯨꯛꯀꯤ ꯃꯇꯤꯛ ꯃꯊꯧ ꯇꯥꯏꯕꯨꯡꯑꯣ ꯂꯩꯔꯤꯕ ꯑꯩꯈꯣꯏ ꯈꯨꯗꯤꯡꯃꯛꯅ ꯃꯆꯜ ꯁꯨꯕ ꯆꯤꯟꯖꯥꯛ ꯆꯥꯕ ꯍꯥꯏꯕꯁꯤ ꯑꯁꯨꯛꯀꯤ ꯃꯇꯤꯛ ꯃꯔꯨꯑꯣꯏ ꯍꯥꯏꯔꯤꯕ ꯍꯤꯔꯝ ꯑꯁꯤꯗ ꯃꯤꯄꯨꯝ ꯇꯤꯡꯅ ꯈꯪꯅꯅꯕꯒꯤꯗꯃꯛꯇ ꯇꯣꯉꯥꯟ ꯇꯣꯉꯥꯟꯕ ꯃꯔꯤ ꯂꯩꯅꯕ ꯗꯤꯄꯥꯔꯠꯃꯦꯟꯠꯁꯤꯡꯅ ꯈꯣꯡꯊꯥꯡ ꯀꯌꯥꯃꯔꯨꯝ ꯂꯧꯈꯠꯇꯨꯅ ꯂꯥꯛꯂꯤ ꯍꯤꯔꯝ ꯑꯁꯤꯒ ꯃꯔꯤ ꯂꯩꯅꯅ ꯁꯦꯞꯇꯦꯝꯕꯔꯒꯤ ꯇꯥꯡ ꯑꯃꯗꯒꯤꯅ ꯇꯥꯡ 7 ꯐꯥꯎꯕ ꯑꯁꯤ ꯑꯩꯈꯣꯏꯒꯤ ꯅꯦꯁꯅꯦꯜ ꯅ꯭ꯌꯨꯇ꯭ꯔꯤꯁꯟ ꯋꯤꯛ ꯍꯥꯏꯅ ꯚꯥꯔꯠ ꯄꯨꯝꯕ ꯁꯤꯟ ꯊꯨꯡꯅ ꯄꯥꯛꯁꯟꯅ ꯄꯥꯡꯊꯣꯛꯅꯔꯤ ꯍꯤꯔꯝ ꯑꯁꯤꯒꯤ ꯃꯇꯥꯡꯗ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯁ꯭ꯇꯨꯗꯤꯑꯣꯗ ꯂꯦꯡꯁꯤꯟꯗꯨꯅ ꯂꯩꯕꯤꯔꯤꯕ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯁꯣꯁꯤꯌꯦꯜ ꯋꯦꯜꯐꯤꯌꯔ ꯒꯚꯔꯟꯃꯦꯟꯠ ꯑꯣꯐ ꯃꯅꯤꯄꯨꯔꯒꯤ ICDS ꯄ꯭ꯔꯣꯖꯦꯛ ꯏꯝꯐꯥꯜ ꯋꯦꯁ ꯇꯨ ꯋꯥꯡꯒꯣꯏꯗ ꯆꯥꯏꯜ ꯗꯤꯕꯂꯞꯃꯦꯟꯠ ꯄ꯭ꯔꯣꯖꯦꯛ ꯑꯣꯐꯤꯁꯔ ꯑꯣꯏꯅ ꯊꯧꯄꯨꯕꯤꯔꯤꯕꯤ ꯁꯤꯅꯥꯝ ꯇꯝꯐꯥꯗꯦꯕꯤꯅꯤ ꯍꯤꯔꯝ ꯑꯁꯤꯒꯤ ꯃꯇꯥꯡꯗ ꯅꯆꯦꯒ ꯎꯅꯗꯨꯅ ꯁꯥꯕ ꯋꯥꯔꯤ ꯋꯥꯇꯥꯏ ꯇꯥꯃꯤꯟꯅ ꯁꯤꯕꯨꯡꯑꯣ
1: ꯐꯒꯅꯤ ꯆꯦꯕꯦꯝ
0: ꯆꯍꯤ ꯈꯨꯗꯤꯡꯒꯤ ꯁꯦꯞꯇꯦꯝꯕꯔꯒ� ꯇꯥꯡ ꯑꯃꯗꯒꯤꯅ ꯇꯥꯡ 7 ꯐꯥꯎꯕ ꯑꯁꯤ ꯚꯥꯔꯠ ꯁꯤꯟꯕ ꯊꯨꯡꯅ ꯅꯦꯁꯅꯦꯜ ꯅ꯭ꯌꯨꯇ꯭ꯔꯤꯁꯟ ꯋꯤꯛ ꯍꯥꯏꯅ ꯄꯥꯛꯁꯟꯅ ꯄꯥꯂꯟ ꯇꯧꯅꯔꯤ ꯆꯠꯂꯤꯕ ꯆꯍꯤ 2026 ꯑꯁꯤꯒꯤ ꯑꯣꯏꯅꯁꯨ ꯁꯦꯞꯇꯦꯝꯕꯔꯒꯤ ꯇꯥꯡ ꯑꯃꯗꯒꯤꯅ ꯇꯥꯡ 7 ꯐꯥꯎꯕ ꯑꯁꯤꯗ ꯅꯦꯁꯅꯦꯜ ꯅ꯭ꯌꯨꯇ꯭ꯔꯤꯁꯟ ꯋꯤꯛ ꯍꯥꯏꯅ ꯄꯥꯡꯊꯣꯛꯅꯔꯤ ꯍꯥꯏꯔꯤꯕ ꯆꯌꯣꯜ ꯄꯥꯂꯟ ꯊꯧꯔꯝ ꯑꯁꯤꯒ ꯃꯔꯤ ꯂꯩꯅꯅ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯁ꯭ꯇꯨꯗꯤꯑꯣꯗ ꯍꯧꯖꯤꯛ ꯍꯧꯖꯤꯛ ꯂꯦꯡꯁꯤꯟꯗꯨꯅ ꯂꯩꯕꯤꯔꯤꯕ ꯑꯁꯤ ICDS ꯄ꯭ꯔꯣꯖꯦꯛ ꯏꯝꯐꯥꯜ ꯋꯦꯁ ꯇꯨ ꯋꯥꯡꯒꯣꯏꯗ ꯆꯥꯏꯜ ꯗꯤꯕꯂꯞꯃꯦꯟꯠ ꯄ꯭ꯔꯣꯖꯦꯛ ꯑꯣꯐꯤꯁꯔ ꯑꯣꯏꯅ ꯊꯧꯄꯨꯕꯤꯔꯤꯕꯤ ꯁꯤꯅꯥꯝ ꯇꯝꯐꯥꯗꯦꯕꯤꯅꯤ ꯑꯍꯥꯟꯕ ꯃꯛꯇꯗ ꯏꯆꯦꯃꯕꯨ ꯑꯀꯥꯁꯕꯥꯅꯤ ꯏꯝꯐꯥꯜꯗ ꯇꯔꯥꯝ ꯅꯣꯛꯆꯔꯤ
2: ꯑꯀꯥꯁꯕꯥꯅꯤ ꯏꯝꯐꯥꯜꯕꯨ ꯈꯨꯔꯨꯝꯖꯕꯒ ꯂꯣꯏꯅꯅ ꯄꯨꯝꯅꯃꯛꯄꯨ ꯈꯨꯔꯨꯝꯖꯔꯤ
0: ꯏꯆꯦꯃ ꯉꯁꯤꯒꯤ ꯍꯥꯏꯔꯤꯕ ꯆꯌꯣꯜ ꯄꯥꯂꯟ ꯊꯧꯔꯝ ꯑꯁꯤꯒ ꯃꯔꯤ ꯂꯩꯅꯅ ꯏꯆꯦꯃꯗꯒꯤ ꯑꯍꯥꯟꯕ ꯑꯣꯏꯅ ꯈꯪꯖꯅꯤꯡꯕꯁꯤ ꯑꯩꯈꯣꯏꯒꯤ ꯆꯍꯤ ꯈꯨꯗꯤꯡꯒꯤ ꯑꯣꯏꯅ ꯄꯥꯡꯊꯣꯛꯅꯔꯤꯕ ꯆꯌꯣꯜ ꯄꯥꯂꯟ ꯅꯦꯁꯅꯦꯜ ꯅ꯭ꯌꯨꯇ꯭ꯔꯤꯁꯟ ꯋꯤꯛ ꯑꯁꯤ ꯃꯁꯤ ꯀꯔꯤꯒꯤꯗꯃꯛꯇ ꯄꯥꯡꯊꯣꯛꯂꯤꯕꯅꯣ ꯑꯗꯨꯒ ꯆꯠꯂꯤꯕ ꯆꯍꯤ ꯑꯁꯤꯒꯤ ꯊꯤꯝꯒꯤ ꯃꯇꯥꯡꯗꯁꯨ ꯈꯖꯤꯛꯇꯪ ꯊꯝꯕꯤꯌꯨ ꯏꯆꯦꯃ
2: ꯍꯣꯏ ꯐꯅꯤ ꯅꯦꯁꯅꯦꯜ ꯅ꯭ꯌꯨꯇ꯭ꯔꯤꯁꯟ ꯋꯤꯛ ꯍꯥꯏꯕꯁꯤ ꯑꯩꯈꯣꯏꯒꯤ ꯍꯧꯖꯤꯛ ꯄꯟꯕꯤꯈ꯭ꯔꯦ ꯁꯦꯞꯇꯦꯝꯕꯔꯒꯤ ꯗꯦꯠ 1ꯗꯒꯤꯅ 7 ꯐꯥꯎꯕꯁꯦ ꯆꯍꯤ ꯈꯨꯗꯤꯡꯒꯤ ꯆꯠꯊꯗꯨꯅ ꯂꯥꯛꯏ ꯍꯥꯏꯕꯁꯤ ꯑꯗꯨ ꯃꯁꯤꯒꯤ ꯆꯠꯊꯔꯛꯄꯒꯤ ꯄꯥꯟꯗꯝꯁꯦ ꯑꯩꯈꯣꯏꯅ ꯃꯤꯌꯥꯝꯁꯤꯗ ꯕꯦꯂꯦꯟꯁ ꯗꯥꯏꯠ ꯀꯔꯤꯅꯣ ꯗꯔꯀꯥꯔ ꯂꯩꯕ ꯅ꯭ꯌꯨꯇ꯭ꯔꯤꯌꯦꯟ ꯍꯥꯏꯕꯗꯤ ꯆꯤꯟꯖꯥꯛꯇ ꯌꯥꯎꯕ ꯃꯆꯤ ꯑꯣꯏꯕꯒꯤ ꯆꯥꯡꯁꯦ ꯀꯔꯤ ꯀꯔꯤ ꯗꯔꯀꯥꯔ ꯂꯩ ꯑꯩꯈꯣꯏ ꯀꯔꯤ ꯀꯔꯤ ꯐꯪꯒꯗꯕꯅꯣ ꯍꯛꯆꯥꯡꯁꯤꯗ ꯄꯤꯒꯗꯕꯅꯣ ꯍꯥꯏꯕꯗꯨꯒꯤ ꯃꯇꯥꯡ ꯑꯃꯗꯤ ꯍꯦꯜꯗꯤ ꯂꯥꯏꯐ ꯁ꯭ꯇꯥꯏꯜ ꯍꯦꯕꯤꯠꯁꯀꯤ ꯃꯇꯥꯡꯗ ꯃꯤꯌꯥꯝꯕꯨ ꯒ꯭ꯌꯥꯟ ꯇꯥꯍꯟꯅꯕꯒꯤ ꯑꯦꯋꯦꯔꯅꯦꯁ ꯄꯤꯕ ꯑꯗꯨꯒꯨꯝꯕ ꯄ꯭ꯔꯣꯒ꯭ꯔꯥꯝ ꯃꯈꯜ ꯑꯃꯅꯤ ꯆꯌꯣꯜ ꯆꯨꯞꯅ ꯄꯥꯡꯊꯣꯛꯄ ꯑꯗꯨ ꯃꯁꯤꯒꯤ ꯍꯟꯗꯛꯀꯤ ꯆꯍꯤꯒꯤ ꯑꯣꯏꯅ 2026ꯀꯤ ꯊꯤꯝ ꯑꯁꯤ ꯗꯤꯁꯀꯣꯚꯔ ꯗ ꯄꯥꯋꯔ ꯑꯣꯐ ꯅ꯭ꯌꯨꯇ꯭ꯔꯤꯁꯟ ꯍꯥꯏꯅ ꯊꯝꯕꯤꯔꯝꯃꯤ ꯃꯁꯤ ꯌꯥꯝꯅ ꯐꯖꯩ ꯍꯥꯏ ꯇꯥꯏ ꯑꯩ ꯏꯁꯥꯅꯁꯨ ꯌꯥꯝꯅ ꯄꯥꯝꯖꯕ ꯄꯔꯦꯡ ꯑꯃ ꯂꯩꯖꯩ ꯑꯗꯨꯗꯤ ꯀꯔꯤꯅꯣ ꯍꯥꯏꯕ ꯃꯇꯝꯗ ꯔꯣꯜ ꯑꯣꯐ ꯅ꯭ꯌꯨꯇ꯭ꯔꯤꯁꯟ ꯏꯟ ꯑꯣꯞꯇꯤꯃꯝ ꯍꯦꯜꯊ ꯍꯥꯏꯗꯅ ꯑꯩꯈꯣꯏꯒꯤ ꯆꯤꯟꯖꯥꯛꯀꯤ ꯃꯔꯨꯑꯣꯏꯕꯁꯦ ꯍꯛꯆꯥꯡ ꯐꯍꯟꯕ ꯃꯇꯝꯗ ꯆꯤꯟꯖꯥꯛꯀꯤ ꯃꯔꯨꯑꯣꯏꯕꯒꯤ ꯃꯔꯝꯗ ꯅꯩꯅꯕ ꯍꯥꯏꯕꯁꯦ ꯑꯩꯅ ꯀꯨꯏꯅ ꯑꯩꯒꯤ ꯁꯥꯔꯚꯤꯁꯁꯤꯗ ꯂꯩꯖꯔꯛꯄꯗ ꯌꯥꯝꯅ ꯄꯥꯝꯖꯕ ꯋꯥꯍꯩ ꯑꯃ ꯑꯣꯏꯅ ꯁꯤꯗꯒꯤ ꯍꯧꯔꯒ ꯑꯦꯛꯁꯄ꯭ꯂꯦꯅꯦꯁꯟ ꯁꯨꯝ ꯇꯧꯖꯕ ꯑꯃꯒ ꯃꯔꯤ ꯌꯥꯝ ꯂꯩꯅꯅ ꯄꯤꯕꯤꯔꯝꯕꯁꯦ ꯌꯥꯝꯅ ꯅꯨꯡꯉꯥꯏꯖꯩ ꯑꯗꯨꯒ ꯃꯁꯤꯒꯤ ꯃꯈꯥ ꯇꯥꯕ ꯑꯣꯏꯅ ꯑꯩꯅ ꯍꯥꯏꯖꯅꯤꯡꯕꯁꯦ ꯁꯤꯒꯤ ꯃꯅꯨꯡꯁꯤꯗ ꯑꯩꯈꯣꯏꯅ ꯇꯧꯍꯟꯗꯣꯏꯁꯦ ꯑꯩꯈꯣꯏ ꯆꯤꯟꯖꯥꯛꯁꯤ ꯂꯥꯟꯅ ꯆꯥꯔꯒꯗꯤ ꯃꯥꯜ ꯅ꯭ꯌꯨꯇ꯭ꯔꯤꯁꯟ ꯍꯥꯏꯗꯅ ꯍꯦꯟꯅ ꯆꯥꯕꯕꯨꯁꯨ ꯋꯥꯠꯅ ꯆꯥꯕꯕꯨꯁꯨ ꯂꯥꯟꯅ ꯆꯥꯕꯕꯨꯁꯨ ꯑꯗꯨꯒꯨꯝꯕ ꯃꯈꯜ ꯁꯤꯡꯁꯤꯕꯨ ꯃꯥꯜ ꯅ꯭ꯌꯨꯇ꯭ꯔꯤꯁꯟ ꯑꯔꯥꯟꯕ ꯃꯑꯣꯡꯗ ꯆꯥꯕ ꯆꯤꯟꯖꯥꯛ ꯆꯥꯕ ꯍꯥꯏ ꯇꯥꯔꯦ ꯁꯤꯁꯦ ꯂꯩꯍꯟꯗꯅꯕ ꯌꯨꯝꯊꯣꯛꯅꯕ ꯑꯗꯨꯒ ꯃꯥꯏꯀ꯭ꯔꯣ ꯅ꯭ꯌꯨꯇ꯭ꯔꯤꯌꯦꯟ ꯗꯤꯐꯤꯁꯤꯌꯦꯟꯁꯤ ꯂꯩꯇꯅꯕ ꯗꯥꯏꯠꯀ ꯑꯩꯈꯣꯏ ꯆꯤꯟꯖꯥꯛꯀ ꯃꯔꯤ ꯂꯩꯅꯅ ꯍꯦꯜꯊ ꯄ꯭ꯔꯣꯕ꯭ꯂꯦꯝ ꯊꯣꯛꯏꯕꯁꯤꯡꯁꯦ ꯀꯔꯝꯅ ꯆꯨꯝꯊꯣꯛꯀꯅꯤ ꯍꯥꯏꯕꯅꯆꯤꯡꯕꯁꯦ ꯍꯧꯖꯤꯛꯀꯤ ꯁꯦꯟꯇꯦꯟꯁꯁꯤꯒꯤ ꯃꯈꯥꯗ ꯑꯩꯅ ꯁꯨꯝ ꯅꯩꯅꯗꯨꯅ ꯂꯥꯛꯆꯕ ꯑꯃ ꯑꯣꯏꯕꯒ ꯂꯣꯏꯅꯅ ꯊꯤꯝꯁꯤꯒꯁꯨ ꯌꯥꯝ ꯆꯥꯟꯅꯔꯦ ꯍꯟꯗꯛꯀꯤ ꯋꯤꯛꯁꯤꯗꯁꯨ ꯁꯨꯃꯥꯏꯅ ꯆꯠꯊꯖꯩ ꯍꯥꯏꯅ ꯊꯝꯖꯒꯦ
0: ꯑꯍꯣꯏ ꯑꯗꯨꯒ ꯏꯆꯦꯃꯅ ꯑꯩꯈꯣꯏꯒꯤ ꯍꯧꯗꯣꯛꯄꯤꯔꯛꯄ ꯃꯇꯝꯗ ꯍꯥꯏꯕꯤꯈꯤꯕ ꯑꯩꯈꯣꯏꯒꯤ ꯕꯦꯂꯦꯟꯁ ꯗꯥꯏꯠ ꯍꯥꯏꯕ ꯋꯥꯐꯝ ꯑꯃ ꯄꯟꯕꯤꯈꯤ ꯀꯣꯏꯆꯦꯃ ꯑꯗꯣ ꯕꯦꯂꯦꯟꯁ ꯗꯥꯏꯠ ꯍꯥꯏꯕꯁꯤ ꯀꯔꯤꯅꯣ ꯍꯥꯏꯕꯁꯤꯒꯤ ꯃꯇꯥꯡꯗꯁꯨ ꯈꯖꯤꯛꯇꯪ ꯑꯩꯈꯣꯏꯒꯤ ꯁꯟꯗꯣꯛꯅ ꯇꯥꯛꯄꯤꯌꯨ ꯏꯆꯦ
2: ꯄꯟꯖꯒꯦ ꯑꯩꯈꯣꯏ ꯃꯌꯥꯝꯅ ꯕꯦꯂꯦꯟꯁ ꯗꯥꯏꯠ ꯍꯥꯏꯔꯒ ꯆꯤꯟꯖꯥꯛꯁꯤꯒꯤ ꯆꯥꯡꯁꯦ ꯀꯛꯊꯠꯂꯒ ꯍꯟꯊꯅ ꯆꯥꯕ ꯌꯥꯝ ꯆꯥꯗꯕꯁꯦ ꯍꯦꯛ ꯄꯨꯒꯟꯕ ꯃꯤꯌꯥꯝꯁꯤꯅ ꯍꯧꯖꯤꯛꯀꯥꯟꯗꯤ ꯌꯥꯝꯅ ꯅꯣꯂꯦꯖ ꯌꯥꯝ ꯂꯩꯅꯔꯦ ꯌꯥꯝ ꯆꯥꯎꯈꯠꯂꯦ ꯃꯃꯥꯡꯉꯩꯗꯁꯨ ꯑꯗꯨꯒ ꯀꯅꯥꯒꯨꯝꯕ ꯁꯤꯒꯤ ꯈꯤꯇꯪ ꯀꯟꯁꯦꯁ ꯑꯣꯏꯗꯕ ꯃꯤꯁꯤꯡꯅ ꯍꯧꯖꯤꯛ ꯐꯥꯎꯁꯨ ꯈꯜꯂꯤꯕ ꯑꯩꯅ ꯀꯝꯃꯨꯅꯤꯇꯤꯗ ꯊꯕꯛ ꯇꯧꯖꯕ ꯑꯃ ꯑꯣꯏꯅ ꯎꯖꯔꯛꯄ ꯍꯥꯏ ꯇꯥꯔꯦ ꯆꯥꯡ ꯈꯔ ꯀꯛꯊꯔꯒ ꯆꯥꯕ ꯀꯔꯤꯗ ꯀꯛꯊꯔꯤꯅꯣ ꯀꯔꯤꯗ ꯍꯦꯟꯒꯠꯀꯗꯧꯅꯣ ꯀꯗꯥꯏ ꯋꯥꯠꯍꯟꯗꯧꯅꯣ ꯍꯥꯏꯕꯒꯤ ꯅꯣꯂꯦꯖ ꯌꯥꯎꯗꯕ ꯁꯤꯕꯨ ꯑꯩꯈꯣꯏꯅ ꯌꯥꯝ ꯆꯥꯗ꯭ꯔꯕꯅꯤꯅ ꯑꯩ ꯕꯦꯂꯦꯟꯁ ꯗꯥꯏꯠ ꯇꯧꯔꯤ ꯗꯥꯏꯇꯤꯡ ꯇꯧꯔꯤ ꯁꯨꯃꯥꯏꯅ ꯑꯗꯨꯝ ꯄꯨꯕꯁꯤꯗ ꯂꯥꯟꯅ ꯆꯠꯈꯤꯕꯗꯒꯤ ꯑꯩꯉꯣꯟꯗ ꯈꯔ ꯍꯦꯟꯅ ꯆꯥꯒꯗꯕ ꯄ꯭ꯔꯣꯇꯤꯟꯗꯨꯕꯨ ꯈꯤꯇꯪ ꯆꯥꯔꯒ ꯑꯗꯨꯒ ꯀꯥꯔꯕꯣꯍꯥꯏꯗ꯭ꯔꯦꯠ ꯍꯟꯊꯒꯗꯕꯗꯨꯕꯨ ꯋꯥꯡꯍꯜꯂꯒ ꯑꯗꯨꯒꯨꯝꯕ ꯃꯌꯥꯝ ꯑꯃꯁꯨ ꯊꯣꯛꯂꯛꯄ ꯃꯌꯥꯝ ꯑꯃ ꯂꯩ ꯑꯗꯨꯅ ꯑꯩꯈꯣꯏꯅ ꯕꯦꯂꯦꯟꯁ ꯗꯥꯏꯠ ꯍꯥꯏꯔꯒꯗꯤ ꯑꯩꯒꯤ ꯍꯛꯆꯥꯡꯁꯤꯗ ꯗꯔꯀꯥꯔ ꯂꯩꯕ ꯅ꯭ꯌꯨꯇ꯭ꯔꯤꯌꯦꯟꯗꯣ ꯄ꯭ꯔꯣꯄꯔ ꯄ꯭ꯔꯣꯄꯣꯔꯁꯟꯗ ꯄꯤꯕ ಅದುಗ ಮೈಕ್ರೋ ನ್ಯೂಟ್ರಿಯನ್ ಹಾಯಿಸಿನ ಅಕೈಗಿ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಅದು ಹಕ್ಕಾಂಗ ದರ್ಕಾರ ಲೇವಿಸಿ ಫೈಬರ್ ಅದು ಇಶಿಂಗ್ಸು ಸಿಗಿಸಿಂಗ್ಸಿ ಸಿಗಿ ಮಯಾಮ್ಸಿ ಅಕೈನ ಫಜಿನ ಚಾಂಗ್ ಚಾನಾ ಮಾಗಿ ದರ್ಕಾರ ಲೇವಿದುದ ಪೀಬ ಮತಂದ ಅಕೈಗಿ ಬ್ಯಾಲೆನ್ಸ್ ಡೈಟ್ ಓಯ್ ಹೈದನ ಸಿದ ಕಿತಂ ಪಂಜನ್ ಬಯಾಬ ಮನ ಮಯಾಮ್ನ ಯಾಮ್ ವಾಟ್ಕಲ್ಲಿಸಿ ಪ್ರೋಟೀನ್ ಗ ಫೈಬರ್ ಇಶಿಂಗನಿ ಅದು ಹೆಂಗಲ್ಲಿಸಿನ ಕಾರ್ಬೋಹೈಡ್ರೇಟ್ ಗ ಫೇಟ್ ಕನೆ ಅದು ಸಿಸಿದ ಮತಾಂಗ್ಸಿದ ನಿಂಗ್ಸಿಂಗ್ಜ
1: ಹೋಯ್ ಚೆ ಮ್ಯಾಮ್ ನುಂಗಾಯ್ಸೆ ಅದುಗ ಚೆಮ್ ಅಕೈನ ಹೌಜಿಕಿ ಮತಂದದಿ ಅಕೈಗಿ ತೊಂಗಾನ್ ತೊಂಗಾನ್ ಮಕಲ್ಗೆ ಸೆಮ್ದೋಕ್ ಸಾದೋಕ್ಲಬ ಚಿಂಜಾಕ್ ಸಿಂಗ್ ಹೈಜಬ ತಾರೆ ಅಕೈಗಿ ಚುಜಾಕ್ ಮಕ್ತು ಓಯ್ರಗಸು ಮಸೈಗೆ ಅಕೈನ ಯುಮ್ದ ಫುಟ್ಲಗ ಚಾಬಸೆ ನತ್ತಬ ತೊಂಗಾನ ಪ್ಯಾಕೇಜಿಂಗ್ ಫುಡ್ ಓಯ್ನಸು ಅದುಮಕ್ ಥೋಲಕ್ಪ ಮಯಾಮ್ ಅಮಸು ಯಾವ್ರಿ ಚೆಮ್ ಹೈರಿಬ ಪುಮ್ದಮಕ್ಸಿಗಿ ಮತಾಂಗ್ದ ವಾಹಂ ಖರ್ತಂಗ್ ಹಂಗಜನಿಂಗ್ಬಸೆ ಚೆಮ್ ಅಕೈಗಿ ಪ್ರೊಸೆಸ್ ಫುಡ್ ಹೈಬದೆ ಅಕೈಗಿ ಸೆಮ್ದೋಕ್ ಸಾದೋಕ್ಲಬ ಚಿಂಜಾಕ್ ಸಿಂಗ್ ಅಸಿಗ ಅಕೈಗಿ ಮಹೌಶಾದಗಿ ಫಂಗ್ಜರಕ್ಲಬ ನ್ಯಾಚುರಲ್ ಫುಡ್ ಸಿಂಗ್ ಸಿಗ ಮಸಿ ಅನಿಸಿಗಿ ಮರಕ್ತ ಲೈಬ ಖೆತ್ನಬಸೆ ಚೆಮ್ ಸಿಗಿ ಮತಾಂಗ್ಸು ಖಜಿಕ್ತಂಗ್ ತಂಬಿರಮೋ ಅದುಗ ಅಕೈಗಿ ಸೆಮ್ದೋಕ್ ಸಾದೋಕ್ಲಬ ಚಿಂಜಾಕ್ ಸಿಂಗ್ಸಿನ ಅಕೈಗಿ ಹಕ್ಕಾಂಗ್ದ ಕಯಾಮುಕ್ ಯಾಮ್ನ ಕದಾಯ್ ಫಾವ ಇಂಪ್ಯಾಕ್ಟ್ ಪೀಬಗೆ ಹೈಬಸೆ ಚೆಮ್ ಸಿಗಿ ಮತಾಂಗ್ದಸು ಖಜಿಕ್ತಂಗ್ ತಂಬಿ
2: ಐನ ನ್ಯೂಟ್ರಿಷನ್ಗೆ ಎಕ್ಸ್ಪರ್ಟ್ ಸೈಂಟಿಸ್ಟ್ ಮಕ್ತಿ ನತ್ತಬನಿನ ಐನ ಕಮುಂಚಿದ ಥೆಂಗ್ನಜಬ ಕಮುಂಚಿದ ಸುಮ್ ಎಕ್ಸ್ಪೀರಿಯನ್ಸ್ ಉಬಸಿಸು ಯಾಮ್ ಉಯಿ ಹಾಯ್ ತಾರೆಕೋ ಎಕ್ಸ್ಪೀರಿಯನ್ಸಿಸು ಸೋಮ್ಗೆ ಬ್ಯೂಟಗೆ ಐ ತಂಜಗೆ ಅಕೈ ನ್ಯಾಚುರಲ್ ಫುಡ್ ಆಯ್ಸಿನ ಹುಜಿಕ್ಸು ತಾಕ್ಪಿರೆ ಎಕ್ಸಾಂಪಲ್ ಓಯ್ನ ಚುಜಾಕ್ ಹೈನಾ ಅಕೈನ ಹೇಗ್ ತಂಗಾರಿಬ ಪೋಟ್ಸಕ್ ಅಮ ಓಯ್ನ ಕೋಬಿ ಓಯ್ರೊ ಚುಜಾಕ್ ಓಯ್ರೊ ಹಂಗಾಮ್ ಓಯ್ರೊ ಚೇಂಗ್ ಓಯ್ರೊ ಸುಮಾಯ್ನ ನತ್ತಬ ಅಕೈನ ಮಖಲ್ ಮವೋಂಗ್ ಅಮದ ಸಾದೋಗ ಲಾಕ್ಪ ಮತಂದದಿ ಮದು ಕುಯ್ನ ತಂಬ ಯಾನಬ ಮಹಾವ್ ಹೇನ ಹಾವ್ನಬ ಅದುಗ ಅದುಗುಂಬ ಮವೋಂಗ್ದ ಅಕೈಗಿ ಯಾಮ್ ಕಮರ್ಷಿಯಲ್ ಓಯ್ಬ ಮವೋಂಗ್ದ ಯೋನ್ಬದ ಸೆಂಡೋಂಗ್ ಲೈನಬ ಸಿಗುಂಬ ಲೋಮ್ದ ಸಾರಕ್ಪ ಸುಮಾಯ್ನ ಸಾರಕ್ಪಸಿನ ಮರಮ್ ಓಯ್ದೇನ ಐ ಹಕ್ಕಾಂಗ್ಸಿದ ದರ್ಕಾರ ಲೈತಬ ಪೋ ಯಾ ಪಿಸಲ್ಲೆಯಬ ಅದುನ ಅಕೈನ ನಿಂಗ್ಸಿಂಗ್ಬಿಗದಬಸೆ ನ್ಯಾಚುರಲ್ ಫುಡ್ಸಿದಸು ಅಕೈಗಿ ಹೇಗ್ ಚಪ್ ಚಾನಸಿನ ಪ್ರೋಟೀನ್ ಗಾಕ್ತನಿಸಿನ ಕಾರ್ಬೋಹೈಡ್ರೇಟ್ ಗಾಕ್ತನಿ ಹಾಯ್ವ ನತ್ತೆ ಮಂಗೋನಸು ಮಖಲ್ ಮಖಾ ಕ್ಯಾಗಿ ಮ್ಯಾಮ್ ಯಾವೆ ಅದುಬು ಖರ ಯಾಮ್ನ ಯಾವ ಪೋಟುಬು ಅಕೈನ ಎರುಮ ಹಾಯ್ರಸು ಎಕ್ಸಾಂಪಲ್ ಓಯ್ನ ಮ್ಯಾಮ್ನ ಪ್ರೋಟೀನ್ ಯಾಮ್ ಯಾವಿ ಸಂಗೋಂಗ್ ಕ್ಯಾಲ್ಸಿಯಂ ಅಯ್ನ ಹೇಗ್ ಖಂಗ್ನೆ ಸಿ ಖರ ಯಾಮ್ನ ಯಾವ ಪಾರ್ಟುಬು ಅಕೈನ ಪೋಸಕ್ತುಬು ಅದುಮ್ ಲೌನಬನಿ ಅದು ಮಕು ಮಕು ಮ್ಯಾಮ್ಸು ಅಕೈನ್ ಖಂಗ್ದಬ ಯಾವರಿಬನ್ ಮ್ಯಾಮ್ದು ಥಿಜಲುದ್ರಗಸು ಅಕೈನ ಹುಜಿಕಿ ನ್ಯಾಚುರಲ್ ಫುಡ್ಸಿದೇ ಚೌರಾಂಗ್ನ ಅಕೈನ ಹೇಗ್ ಖಂಗ್ಜಬ ಗಮ್ಮೆಬ ಅಕೈನ ಮತಾಂಗ್ಸಿದ ನಿಂಗ್ಸಂಗ್ಬ ಯಾವಸೆ ಹಕ್ಕಾಂಗ್ಸಿನ ದರ್ಕಾರ ಲೈರಿಬಸಿ ಕರಿನೋ ಐಗಿ ಹಕ್ಕಾಂಗ್ಸಿ ಸಮ್ನ ಹಾಯ್ರಬದ ಗಾರಿ ಅಮಗುಂಬನಿ ಹಾಯ್ತಾರೆ ಪಾರ್ಟ್ ಮ್ಯಾಮ್ ಪುಂಜಲ್ಲ ಸಾಯ್ ಅಕೈಗಿ ಹಕ್ಕಾಂಗ್ಸಿ ಖೈದೋರಪ್ಪ ಮತಂದ ಐಗಿ ಆರ್ಗಾನ್ ಮ್ಯಾಮ್ ಅಮ ಆರ್ಗಾನ್ದು ಟಿಶ್ಯೂ ಮ್ಯಾಮ್ನ ಸಾರಿ ಟಿಶ್ಯೂ ಮ್ಯಾಮ್ದು ಸೆಲ್ನ ಮುಟಾರಿ ಅದು ಸೆಲ್ ಕುದಿಂಗ್ ಮೈ ಮಥೌ ತೌಬ ತಾಯ್ ತೌರಕಂದ ಐ ಅಪುನ್ಬ ಓಯ್ನ ಓವರ್ಓಲ್ ಓಯ್ನ ಐಗಿ ಬೋಡಿಸೆ ವೆಹಿಕಲ್ ಅಮಗುಂ ಅಕೈ ಚಲ್ಲ ಇಬನಿ ಚಾರ ಇಬನಿ ಥಬಕ್ ನೋಮ ಇಬನಿ ಐಗಿ ವಾಖನ್ ಖಲ ಇಬನಿ ತೌರ ಇಬನಿ ಸಿಗಿ ಮ್ಯಾಮ್ಸೆ ತೌಹನ್ನಬ ಹೋಟ್ನಬದ ದರ್ಕಾರ ಲೈಬ ಸಿಂಗ್ದೋ ಸಾಯಿ ಅಕೈಗಿ ನ್ಯಾಚುರಲ್ ಫುಡ್ಸಿದಾಗಿ ಅಕೈನ ಖಂಗ್ಜರಗ ಸಿದನ ಸಿ ಯಾವಿ ಫುಡ್ ಗ್ರೂಪ್ ಸಿಂಗ್ಸೆ ಮಸಕ್ ಖಂಗ್ದೋಕ್ಪಿರಗ ಸಿಸಿ ಸುಮಾಯ್ನ ಹಾಪಿರಗ ಅಕೈನ ಚಾರಕ್ಪ ಮತಂದ ಅದುದ ಫಂಗ್ಬದುಗ ಸೋಮ್ ನಾಕಂದಗಿ ಅದುದದಿ ಐನ ದರ್ಕಾರ ಲೈಬ ಸಿಂಗ್ದೋ ಅದು ಹಾಪ ಯಾರೆ ಐಗಿ ಬೋಡಿ ದರ್ಕಾರ ಲೈಬದು ಹಾನ ಖಂಗ್ದೋಕ್ಪಿತಾರೆ ಸೋಮ್ದ ಖಂಗ್ದಬನಿನ ಅಕೈನ ಅಯ್ಯನ್ಬ ಮ್ಯಾಮ ಹಾಪ್ಚನ್ಬದುನ ಇಂಗೊಂಡ ಅದುಗ ಅವಾಡ್ಪ ಖರಸು ಲೈಬ ಯಾರಿನ ಅವಾಡ್ಪದುನ ಐಗಿ ಬೋಡಿ ಸೆಲ್ ಸಿಂಗ್ಸೆ ಆಕ್ಟಿವೇಟ್ ತೌಹಂದ್ರೆ ಆಕ್ಟಿವ್ ಹೆಂದ್ರೆ ಮಥೌ ಫಜನ ತೌಹಂದ್ರೆ ಅಕೈಗಿ ತಂದರಗ ಮುಂದರಗ ಉಯಿರಿ ಸಾರಿ ಲೈಬದು ಲೈರೆ ಅದನ್ನ ಮರಮ ಒಳಗ ಐಗಿ ಬೋಡಿಗೆ ಆಕ್ಟಿವಿಟಿ ಖರ ವಾಡ್ಲೆ ಅದೇ ಐಗಿ ಸಿಸ್ಟಮ್ ಮ್ಯಾಮ್ ಲೈಬ ರೆಸ್ಪಿರೇಟರಿಗಿ ಡೈಜೆಷನ್ಗೆ ಸುಮ್ಮ ಮ್ಯಾಮ್ಸಿಸು ಹೆಕ್ತ ಮಾನ ಇಫೆಕ್ಟ್ ಹೊಲ್ಲೆ ಅದುಗ ಅಹೆನ್ಬ ಅಕೈ ಚಾಸನ್ಗಿಬ ಸಿಂಗ್ಸಿನ ಐಗಿ ಬೋಡಿಸದಿ ದರ್ಕಾರ ಲೈತಮ್ನಿನ ಐ ಕೊಂಗಾಂಗ್ ಕುಲಾಂಬದ ಯಾವ್ತೋಕಿಬ ಖರ ಯಾವ್ರೆ ಯಾವ್ದಬ ಸಿಂಗ್ದುದಿ ಪಚನ್ ಪುಂಜಲ್ಲಗ ಐಗಿ ಹಕ್ಕಾಂಗ್ ಮನುಂಗ್ಸಿ ಟಾಕ್ಸಿಕ್ ಓಯ್ರಗ ಲೈರೆ ಅದು ಅಕೈ ಡಸ್ಟ್ಬಿನ್ ಸುಮ್ ಪೈಸನ್ಬದೌನ ಅದುನ ಅಕೈಗಿ ಅದುಮ್ ಅನಾಬ ಮವೋಂಗ್ ಮಖಲ್ ಮಖಲ್ ಲಾಕ್ನಬಗಿ ಮವೋಂಗ್ಸಿ ಲೈಬನಿನ ಅಕೈ ಅಕ್ಕಿ ಕಾಂಡದಿ ಯಾಮ್ ಚಟ್ನಬಿ ಎಮ್ ಓಯ್ನ ಅಕೈ ಚುಜಾಕ್ ಅಮ ಅಹಿ ಉರಗ ಚುಜಾಕ್ತುದದಿ ಥಾದಮಿನ ಅಕೈ ಭಾಬ್ ಓಯ್ದ್ರೇಬ ಸಾಹಿ ಪೆಕೆಟುದದಿ ಮ್ಯಾಮ್ ಥಾಬನಿನ ಅದುದ ಪಾರಗ ಕ್ಯಾಮ್ ಚುಮ್ನ ಥರೈಬನೋ ಕ್ಯಾಮ್ ಹಾಯ್ಬಸು ಖಂಗ್ದಬ ಅದುಮಾಯಿನ ತೌರಗ ಅಕೈನ ಮ್ಯಾಮ್ ಅಮ ಸಿಗುಂಬ ಮ್ಯಾಮ್ ಹಾವ್ನಬ್ನೇನ ಅಜಿನೋ ಮೋಟೋ ಥಾಕ್ಪ ಸುಮ ಮ್ಯಾಮ್ ಅಮ ಮಖನ್ ಮಖನ್ ಸಿತಂ ಕಿತಂ ಪಂಜಬನಿ ಮ್ಯಾಮ್ ಅಮ ಲೈರಿ ಸುಮಾಯಿನ ತೌವ ಮ್ಯಾಮ್ಸಿ ಖಂಗ್ದನ ಮಚು ಸಂಜನ್ಬ ಅದುಗುಂಬ ಮ್ಯಾಮ್ನ ಹಕ್ಕಾಂಗ್ದ ಸೋಕ್ನಿಂಗಾಯ್ ಯಾಮ ಓಯ್ರಕ್ಪನಿನ ಅಕೈ ಯೋಲಕ್ಕಿಬ ಮ್ಯಾಮ್ಸಿಸು ಯಾಮ್ ಯೇಂಗಗ ಅದಗಿ ಅಂಗಾಂಗ್ಸಿಂಗ್ಸಿದ ಖ್ವಾಯ್ ಮರು ಯೋಲಕ್ಪಸಿಸು ಅರುಬ ಮನಿ ಉಬಸಿಸು ಅಂಗಾಂಗ್ದ ಯಾಮ್ನ ಅಕೈನ ಫನ ಯಾಮ್ ಖಾಮ್ಜರಗಸು ಊರಬನಿನ ಲಿನಿಂಬ ಸಿಗುಂಬ ಮ್ಯಾಮ್ಸಿಗಿ ಖೆನಬಸೆ ಯಾಮ್ನ ಯಾಮ್ನ ಲೈ ಹಾಯ್ ತಾರೆಕೋ ಅದನ್ನ ಸಿಗಿ ಶಿಪಾಕ್ತಂಗ್ ಸ್ವಾಯ್ಗಿ ನಸಿಗಿ ತಂಜಾಸಿದ ಸ್ವಾಯ್ಪಾಕ್ತಂಗ್ ಪಂಚಗೆ
1: ಅಕೈಗಿ ಚಿಂಜಾಕ್ಸಿದ ಅಕೈಗಿ ಹಕ್ಕಾಂಗ್ದ ಹಾಯ್ಜಬ ತಾರೆ ತೊಂಗಾನ್ ತೊಂಗಾನ್ ಮಖಲ್ಗಿ ಮಿನರಲ್ಸಿಂಗ್ ভিটামিন মাম দরকার ওইবনে ইচেম আদায়বসিংসি মা তাজরকো ইচেম ইচেমন সাই পানবিবদ মাইক্রো নিউট্রেন ডিফিসেন্সি হাইজব তারে ভিটামিন মিনেরলস হকচাংদ ওয়াটে হাইবসে মতো করম খে কমায় খে হাবু খচিত থাকবে
2: ম্যাডাম হংবির পঞ্জনি ওফাম হিডন হঙ্গর হিডন হঙ্গর হাইসে হেক তাবিব তু চুমবু ফাউব আসাই মেক্রো নিউট্রিয়েন্ট প্রোটিন কার্বোহাইড্রেট চাক লামেব হঙ্গর ফাউব ফাউি চোখব ফাউি মাইক্রো নিউট্রিয়েন্স হাইবসিদি ভিটামিনস এন্ড মিনারেলস সিংসিনি আর সি ওয়ালাকপা মতামদে এঙ্গোন্ডা আদুগি লামাসে ফাউদবনি মনুংদে এই বডিজনা আসাইগি লামাদো ফাউরলেবা সিবো অখইনা হিডেন হাঙ্গার হেনা
1: কই মাপানথোকনো ফাউদবনি
2: মাপানথোকনো ফাউদবা কানাগুমবা মামপা সিংসি অখইনা কমিউনিটি অ্যাওয়ারনেস সবজব মতামদা আসাইগি কইগি কিতাং থওয়ে ওয়াইদাবা কই সাদি আদু ইয়াম পামজেই আদু ইয়াম পিজেই মাদি সি পামদে আদুনা সিনা চাক চাঙ্গি হাইবনা চিংবা কই সি চাক চাঙ্গি তৈরি বিজারিব পোটুনা চারা আতোপ ডাইট ডাইভার্সিটি হাইজেন মত মামসে নিউট্রিয়েন্ট ফদবী পোটু উই
1: হাইবাদ
2: আপামদ পুষনব কোকসেগুলো ভ্যালু লেতন এই থমোদি হিডেন হঙ্গর হাইবদ আগামী মমাসিংসিন মাসিংসিন খি হুজিকি লেভেল মাতং হরাউরপ্রদমদান তোক আগামদিন কেদৌনি হাইবগুমে কয়া খব এক্সাম্পল আইরন ডিফিসিয়েন্সি খং খাবার পঞ্জগে এনিমিয়া হাইন ই ওয়াটপিছে তবদি খ্যাম তোরগুলি পেল চোখব বুদ্ধি লোকব মাকা কয়াগি মাম ভিটামিন এ ওয়াটলকান মিট ফটে মামনা মিট কি ভিটামিন এ মিট কানে হাজু মাম খে মা চাথরপ আয়োডিন ওয়ালাক মেন্টেলি রিটারডেড গ্রোথ স্টান্টেড গোয়টার তোব মামসি মাইক্রো নিউট্রিয়েন ডিফিসিয়েন্সি চিনব চৌরাক পঞ্জবনে মামসে খঞ্জলুদি হিডেন হঙ্গর মায়োনার সুমপদি আগামে মাখন কয়াগি সিমটম মাম তোরপ লাইক তামি হাইরসু লাইক হইরগু মন

0: ꯑꯩꯅ ꯄꯟꯖꯕ ꯁꯦꯜ ꯃꯌꯥꯝ ꯑꯃ ꯂꯩꯔꯤꯕꯁꯤꯡꯗꯨ ꯂꯣꯏꯅꯃꯛ ꯃꯊꯧ ꯐꯖꯅ ꯇꯧꯔꯛꯇꯕꯗꯒꯤ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗꯨꯅ ꯃꯥꯒꯤ ꯃꯥꯒꯤ ꯃꯐꯝꯗꯨꯗ ꯂꯩꯔꯤꯕ ꯃꯤꯑꯣꯏꯁ hack concept to bodagina jahi ani bhawse po aba matung jahi ani bhawse nu machine thibada to 1000 days ne ba si hi 1000 days manung sida behove stimulation nutrition aduda mama pung le indegi mama do itare dun pung le ngaina po ga na masada uhan ba tahan ba khangan ba mi gi brain di function tawri bani na matumdri makhai di akui abhi menu gi wari me le bese tuma kana thopa khangau di na tumdri makhai di ma do akui na khang da ba ma la ju ma na hair pa hitru ju akui sangsar si de thu I jemon da khau ba khang ba hau re ba aduna maram oira ga mangon si de akui na si de tahu me am si gi sina ma na chaura ba matam da angang si gi mo she lepi haidena she ge asuke mate ge da ho si haidena angnwa di de to wo ma tam si da khoi manual wen ta ring de di khara tau khara tau da khara hai khara hai ta ma su portion tracker rein app am thola ga app si de no ma gi ha chele e bai di chuk choi choi de na ba mo da adu nga si gi di nutrition gi topic ni na ha ji gi ma tang du de nutrition yau ri ba si gi manung da phang lo ba nutrition je si gi ha bi di yam rule si chao we ba du na nga sai gi a si gi micronutrient deficiency se ᱡᱮᱜᱮ ᱦᱚᱱᱟ ᱞᱮ ᱫᱚᱱᱮ ᱥᱮ ᱮ ᱯᱟᱸᱡᱟᱱᱤᱝᱮ
1: ᱦᱚᱭ ᱥᱮᱜᱤ ᱢᱟᱛᱟᱝ ᱫᱮ ᱪᱮᱢᱟ ᱠᱚᱱᱮ ᱠᱷᱟᱝᱡᱟᱱᱤᱝ ᱵᱟᱥᱮ ᱠᱷᱚᱜᱤ ᱟᱝᱟᱝ ᱥᱤᱝ ᱟᱢᱟᱫᱮ ᱠᱷᱚᱜᱤ ᱤᱱᱠᱷᱟᱞᱟᱜᱞᱤ ᱵᱟ ᱱᱟᱦᱟ ᱥᱤᱝ ᱫᱟ ᱥᱟᱭᱜᱤ ᱪᱮᱢᱟ ᱱᱟ ᱦᱟᱭᱵᱤ ᱜᱤ ᱵᱟᱥ ᱢᱟᱭᱱᱟ ᱠᱷᱚᱜᱤ ᱪᱟᱨᱤ ᱵᱟ ᱪᱤᱱᱡᱟᱠ ᱥᱤᱜᱤ ᱢᱟᱠᱷᱟ ᱯᱚᱱᱟ ᱢᱟᱠᱷᱚᱜᱤ ᱣᱟᱠᱷᱟᱞ ᱢᱟᱠᱷᱚᱜᱤ ᱵᱨᱮᱱ ᱰᱮᱵᱞᱚᱯᱢᱮᱱᱴ ᱢᱟᱭᱟᱢ ᱥᱮ ᱞᱟᱠᱟ ᱫᱚᱭᱱᱤᱱᱟ ᱦᱟᱭᱨᱤ ᱵᱟ ᱥᱤᱝ ᱟᱥᱤᱫᱟ ᱢᱟᱠᱷᱚᱜᱤ ᱣᱟᱠᱷᱟᱞ ᱞᱚᱜ ᱥᱤᱝ ᱟᱢᱟᱫᱮ ᱢᱟᱠᱷᱚᱜᱤ ᱤᱱᱟᱨᱡᱤ ᱞᱮᱵᱮᱞ ᱥᱤᱝ ᱥᱮ ᱢᱟᱥᱤᱝ ᱱᱟᱠ ᱛᱩᱱᱟ ᱛᱷᱟᱢᱱᱟ ᱵᱚ ᱦᱚᱱᱟ ᱵᱚ ᱢᱟᱛᱟᱢ ᱫᱟ ᱠᱷᱚᱜᱤ ᱠᱟᱨᱤ ᱠᱟᱨᱤ ᱠᱟᱨᱟᱢᱵᱟ ᱪᱤᱱᱡᱟᱠ ᱥᱤᱝ ᱪᱟᱵᱟᱭᱟ ᱵᱟᱜᱮ ᱦᱟᱭᱜᱤ ᱢᱟᱛᱟᱝ ᱫᱟ ᱥᱩ ᱠᱷᱟᱥᱮᱠ ᱛᱟᱝ ᱯᱟᱱᱵᱤᱨᱟ ᱢᱩᱡᱟ
0: ᱯᱟᱱᱮ ᱯᱟᱱᱡᱟᱜᱮ ᱦᱚᱜᱡᱤᱠᱤ ᱫᱩ ᱛᱟᱝ ᱦᱟᱱᱟ ᱪᱚᱵᱚ ᱫᱩ ᱦᱟᱭᱯᱮᱛᱟᱝ ᱦᱟᱭᱞᱟᱭᱤᱴ ᱚᱡᱨᱟᱢ ᱜᱮ ᱟᱫᱩ ᱵᱟᱭ ᱨᱮᱥ ᱢᱤᱞ ᱛᱮᱜᱤ ᱦᱚᱜᱡᱟᱜᱮ ᱟᱦᱟᱱ ᱵᱟᱜᱤ ᱠᱷᱟᱨᱟ ᱥᱟᱣᱵᱚ ᱥᱤᱝᱜᱤ ᱥᱮ ᱟᱭᱵᱤᱫᱤ ᱢᱚᱡᱤ ᱫᱩᱢ ᱠᱚᱢᱞᱟᱝ ᱛᱷᱟᱠᱛᱨᱟᱵᱟ ᱪᱚᱵᱚ ᱥᱤᱝᱜᱤ ᱥᱮ ᱠᱷᱚᱭ ᱦᱩᱡᱤᱠ ᱯᱟᱱᱡᱟᱨᱤᱵᱟ ᱵᱮᱞᱮᱱᱥ ᱥᱟᱭᱤᱰ ᱟᱭᱵᱤᱫᱩ ᱟᱫᱩ ᱜᱤᱫᱟ ᱫᱩᱢ ᱪᱟᱯ ᱪᱟᱱᱟ ᱵᱮᱞᱮᱱᱥ ᱥᱟᱭᱤᱰ ᱟᱭᱵᱤᱥᱤ ᱞᱚᱭᱱ ᱞᱚᱭ ᱨᱮ ᱦᱟᱭᱛᱟᱨ ᱪᱤᱢᱟᱜᱤ ᱦᱟᱭᱵᱟ ᱛᱩᱝᱟᱱ ᱵᱟ ᱠᱟᱥᱩ ᱞᱮᱛᱟ ᱵᱟᱡᱟᱱᱤ ᱢᱩᱱᱟ ᱠᱷᱟᱱᱡᱟᱞ ᱞᱩᱨᱟᱜᱟᱫᱤ ᱟᱱᱟᱣᱟ ᱛᱷᱚᱞᱟ ᱠᱟᱱᱟᱫᱤ ᱟᱠᱷᱚᱭᱜᱤ ᱯᱨᱤᱵᱷᱮᱱᱥᱚᱱ ᱦᱟᱭᱵᱤᱫᱩ ᱭᱟᱨᱟᱨᱚᱭ ᱥᱤᱠᱱᱮᱥ ᱞᱟᱠᱨᱮ ᱟᱫᱩᱱᱟ ᱰᱚᱠᱴᱚᱨ ᱭᱟᱣᱫᱚᱵᱟ ᱥᱩᱝᱭᱟ ᱭᱟᱫᱤ ᱛᱟᱱᱟ ᱫᱟᱵᱟ ᱭᱟᱫᱤ ᱟᱠᱷᱚᱭᱱᱟ ᱯᱷᱟᱱᱟ ᱠᱷᱟᱝ ᱦᱟᱭ ᱦᱟᱭᱫᱮᱱᱟ ᱥᱚ ᱟᱠᱷᱚᱭᱱᱟ ᱟᱦᱤᱯᱟ ᱥᱟᱵᱟ ᱦᱟᱭᱜᱟᱫᱨᱟ
1: ᱟᱫᱩ
0: ᱛᱷᱟᱵᱚᱜ ᱥᱮ ᱛᱟᱣᱨᱩᱭ ᱫᱚᱱᱤ ᱭᱮᱱᱟ ᱟᱭ ᱢᱮᱭᱟᱢ ᱫᱟ ᱛᱷᱟᱢᱡᱟᱱᱤᱝᱤ ᱟᱱᱟᱵᱟᱫᱩ ᱞᱟᱜᱟᱫᱤ ᱟᱠᱷᱚᱭ ᱡᱮᱱᱟᱨᱮᱞ ᱚᱭᱱᱟ ᱦᱟᱠᱪᱟᱝ ᱯᱷᱟᱱᱟᱵᱟᱜᱤ ᱯᱷᱟᱱᱤ ᱦᱤᱝᱱᱟᱵᱟᱜᱤ ᱣᱟᱨᱤ ᱱᱤᱝ ᱥᱟᱭᱜᱮ ᱦᱟᱭᱡᱟᱨᱤᱵᱥᱤ ᱟᱫᱩ ᱟᱠᱷᱚᱭ ᱱᱟᱨᱮ ᱦᱟᱭᱠᱚᱱᱫᱟ ᱰᱚᱠᱴᱚᱨ ᱫᱩᱱᱟ ᱥᱤᱢᱟᱪᱟᱵᱟ ᱭᱟ ᱫᱮ ᱥᱤ ᱮᱠᱥᱨᱟ ᱪᱟᱣ ᱦᱟᱭᱵᱤᱜᱤ ᱮᱰᱵᱟᱭᱤᱥ ᱠᱤ ᱢᱟᱛᱩᱝᱤᱱᱟ ᱛᱚᱵᱟ ᱱᱟᱛᱨᱟᱜᱟᱫᱤ ᱟᱠᱷᱚᱭ ᱱᱟᱥᱟᱭᱤ ᱥᱤᱫᱟ ᱯᱟᱱᱡᱟᱵᱟᱫᱩ ᱫᱟ ᱞᱚᱭᱱᱟ ᱞᱮᱡᱟᱨᱤ ᱦᱟᱭᱵᱤᱥᱤ ᱥᱤ ᱦᱟᱱᱟ ᱛᱷᱟᱢᱡᱟᱨᱚᱝᱜᱮ ᱟᱫᱩᱜᱟ ᱪᱤᱱᱡᱟᱠ ᱦᱟᱭᱵᱤᱥᱤ ᱟᱠᱷᱚᱭᱱᱟ ᱦᱩᱡᱤᱠ ᱦᱟᱝᱵᱤᱵᱟᱫᱟᱥᱩ ᱦᱟᱭᱵᱤᱨᱤᱫᱚ ᱫᱩᱢ ᱟᱝᱟ ᱢᱚᱭᱥᱤ ᱠᱟᱢᱟᱭᱱᱟ ᱱᱟᱨᱡᱤ ᱞᱮᱵᱮᱞ ᱟᱫᱩᱫᱩ ᱛᱷᱟᱢᱫᱟᱜᱤ ᱦᱟᱭᱵᱤᱥᱤ ᱢᱟᱭᱟᱢᱱᱟ ᱥᱟᱜᱤ ᱢᱟᱢᱟᱜᱤ ᱠᱷᱚᱢᱞᱟᱝᱥᱮ ᱪᱤᱱᱡᱟᱠᱱᱤ ᱦᱟᱭᱵᱤᱥᱤ ᱟᱠᱷᱚᱭᱜᱤ ᱥᱤᱜ ᱢᱟᱨᱤ ᱞᱮᱱᱟᱵᱟ ᱦᱟᱭᱛᱟᱨᱤ ᱥᱤᱜ ᱢᱟᱨᱤ ᱞᱮᱱᱟ ᱛᱷᱟᱵᱚᱠ ᱛᱚᱵᱟ ᱰᱚᱠᱴᱚᱨ ᱜᱩᱢᱵᱟ ᱢᱟᱭᱟᱢ ᱥᱤᱱᱟᱫᱤ ᱯᱷᱟᱝᱥᱱᱟᱨᱤ ᱥᱤᱝᱥᱤᱱᱟᱫᱤ ᱠᱤᱛᱟᱝ ᱱᱤᱝᱡᱟᱝᱜᱮ ᱟᱫᱩᱜᱟ ᱡᱮᱱᱟᱨᱮᱞ ᱯᱟᱵᱞᱤᱠᱱᱟᱫᱤ ᱟᱠᱷᱚᱭᱜᱤ ᱪᱤᱱᱡᱟᱠ ᱟᱭᱥᱤ ᱠᱷᱚᱢᱞᱟᱝᱫᱮ ᱦᱚᱣᱤ ᱦᱟᱭᱥᱮ ᱢᱟᱢᱟᱭ ᱯᱩᱜᱩᱝ ᱫᱮ ᱦᱚᱣᱨᱮ ᱜᱟᱥᱟᱭ ᱠᱚ ᱢᱟᱢᱟᱜᱤ ᱱᱟ ᱯᱷᱟᱢᱫᱩ ᱫᱟ ᱪᱟᱞᱟᱜᱟ ᱢᱟᱢᱟᱭ ᱠᱷᱩᱨᱤ ᱫᱩᱫᱟᱜᱤ ᱞᱟᱜᱟ ᱢᱟᱢᱟᱱᱟ ᱪᱟᱵᱟᱫᱚ ᱟᱝᱟᱝ ᱫᱚ ᱪᱟᱝᱜᱟᱜᱟ ᱫᱩᱢᱟᱭ ᱞᱟᱜᱯᱚᱱᱤ ᱨᱩ ᱞᱮᱜᱨᱟᱵᱟᱱᱮᱵᱟ ᱟᱫᱩ ᱢᱟᱛᱷᱟᱝᱫᱟ ᱢᱟᱝᱚᱱᱫᱟ ᱦᱮᱠ ᱯᱚᱞᱚᱠ ᱯᱚᱢᱟᱛᱩᱝᱫᱟ ᱱᱟᱭᱱᱟᱨᱮᱥᱮ ᱯᱚᱞᱚᱠ ᱯᱚᱢᱟᱛᱩᱝᱫᱟ ᱫᱤ ᱦᱚᱭ ᱵᱨᱮᱥ ᱢᱤᱞ ᱪᱤᱱᱟ ᱦᱚᱣᱫᱚᱨᱟᱵᱟᱱᱮᱵᱟ ᱵᱨᱮᱥ ᱢᱤᱞ ᱠᱤ ᱛᱟᱪᱮᱝ ᱱᱟᱭᱱᱟᱨᱮᱫᱤ ᱢᱟᱜᱤ ᱢᱟᱭᱟᱢ ᱟᱢ ᱞᱟᱭᱨᱮ ᱟᱫᱩᱱᱟ ᱛᱚᱝᱟᱱ ᱛᱷᱟᱝᱨᱮᱥᱮ ᱥᱤᱜᱤ ᱯᱞᱟᱴᱯᱷᱚᱨᱢ ᱥᱤᱱ ᱫᱤᱫᱤ ᱢᱟᱛᱟᱢ ᱪᱷᱟᱝᱫᱚᱠᱨᱟᱱᱤ ᱫᱚ ᱵᱨᱮᱥ ᱢᱤᱞ ᱠᱷᱟᱭᱨᱟᱫᱤ ᱟᱠᱷᱚᱭᱱᱤ ᱜᱟᱥᱟᱭᱤ ᱵᱮᱞᱮᱱᱥ ᱟᱭᱛᱚ ᱟᱝᱟᱝᱜᱤ ᱚᱭᱱᱟ ᱯᱤ ᱤᱵᱟ ᱟᱝᱟᱝ ᱥᱤᱝ ᱥᱤᱜᱤ ᱥᱟᱦᱤ ᱢᱟᱪᱮ ᱪᱟᱯ ᱪᱟᱵᱟ ᱛᱷᱟᱛᱟᱨᱩ ᱯᱷᱟᱣᱵᱩᱜᱤ ᱚᱭᱱᱟᱫᱤ ᱢᱚᱝᱜᱚᱱᱫᱟ ᱠᱟᱨᱤᱢᱵᱚ ᱦᱟᱯᱛᱨᱟᱥᱩ ᱤᱥᱤᱝ ᱡᱩ ᱟᱣᱫᱨᱟᱥᱩ ᱪᱟᱯ ᱪᱟᱵᱟ ᱡᱟ ᱟᱢ ᱚᱭᱨᱟᱵᱟᱱᱮ ᱵᱟ ᱢᱟᱥᱤᱱᱟ ᱪᱟᱯ ᱪᱟᱨᱤ ᱪᱟᱝᱥᱮ ᱟᱭᱤᱝ ᱟᱥᱟ ᱥᱟᱨᱮ ᱢᱚᱝᱜᱚᱱᱫᱟ ᱜᱟᱥᱟᱭᱤ ᱱᱤᱭᱩᱴᱨᱤᱭᱮᱱ ᱜᱤ ᱪᱟᱝ ᱫᱚ ᱫᱚ ᱡᱚ ᱟᱥᱩ ᱟᱥᱩ ᱟᱭᱫᱚ ᱪᱟᱯ ᱪᱟᱱᱮ ᱭᱟᱣᱨᱮ ᱟᱫᱩᱜᱟ ᱢᱟᱛᱟᱢ ᱯᱩᱱᱟᱢᱟᱠᱛᱟ ᱠᱷᱚᱭ ᱥᱮᱢᱟ ᱥᱟᱵᱟ ᱱᱟᱭᱫᱨᱮ ᱛᱷᱟᱠᱞᱟᱝ ᱱᱚ ᱢᱟᱢᱟᱨᱮ ᱜᱤ ᱫᱩᱢ ᱯᱷᱟᱝᱜᱮ ᱟᱫᱩᱜᱟ ᱠᱷᱟᱭᱡᱤᱱᱤ ᱚᱭᱨᱮ ᱟᱫᱩᱜᱟ ᱢᱟᱥᱤᱱᱟ ᱟᱝᱟᱝᱫᱟ ᱜᱟᱱᱛᱟᱱᱟ ꯄꯤꯊꯛ ꯑꯣꯕ ꯃꯥꯒꯤ ꯀꯣꯂꯦꯁꯇ꯭ꯔꯣꯜ ꯄꯤꯊꯛ ꯑꯣꯕ ꯈꯣꯠꯄ ꯇꯧꯕ ꯀꯥꯟꯗ ꯃꯉꯣꯟꯗ ꯑꯉꯥꯡꯗ ꯏꯃ꯭ꯌꯨꯅꯥꯏꯖꯦꯁꯟ ꯄꯤꯔꯕꯒꯨꯝ ꯑꯦꯟꯇꯤꯕꯣꯗꯤ ꯁꯥꯒꯠꯂꯧꯔꯕ ꯑꯗꯨꯒꯨꯝꯕ ꯄꯣꯠ ꯑꯃ ꯑꯣꯏꯔꯦ ꯑꯗꯨꯒ ꯃꯃꯥꯗꯒꯤ ꯑꯩꯈꯣꯏꯅ ꯗꯥꯏꯔꯦꯛ ꯑꯣꯏꯅ ꯃꯥꯒꯤ ꯍꯛꯆꯥꯡꯗꯒꯤ ꯄꯤꯊꯛꯄ ꯑꯣꯏꯕꯅꯤꯅ ꯕꯣꯟꯗꯤꯡꯁꯨ ꯑꯃꯨꯛꯀ ꯍꯦꯟꯅ ꯑꯁꯨꯛꯀꯤ ꯃꯇꯤꯛ ꯅꯛꯁꯜꯂꯤ ꯑꯗꯨ ꯃꯃꯥꯗꯁꯨ ꯕꯦꯅꯤꯐꯤꯠ ꯃꯌꯥꯝ ꯂꯩ ꯑꯉꯥꯡꯗꯁꯨ ꯃꯌꯥꯝ ꯂꯩ ꯑꯗꯨꯅ ꯁꯤꯁꯤ ꯑꯉꯥꯡ ꯃꯆꯥꯒꯤ ꯍꯦꯛ ꯅ꯭ꯌꯨꯇ꯭ꯔꯤꯁꯟ ꯍꯥꯏꯔꯒꯗꯤ ꯑꯩ ꯁꯤꯗꯒꯤ ꯍꯧꯖꯅꯤꯡꯉꯤ ꯑꯩꯒꯤ ꯃꯣꯠꯇꯗꯤ ꯑꯗꯨꯒ ꯃꯊꯪꯗ ꯑꯩꯈꯣꯏꯒꯤ ꯊꯥ ꯇꯔꯨꯛ ꯁꯨꯔꯒ ꯈꯣꯡꯂꯥꯡ ꯄꯤꯊꯛꯄꯁꯤ ꯇꯣꯛꯀꯗꯕꯗꯤ ꯅꯠꯇꯦ ꯃꯥ ꯆꯍꯤ ꯑꯅꯤꯐꯥꯎ ꯑꯗꯨꯝ ꯆꯠꯊꯕ ꯌꯥꯏ ꯑꯗꯨꯒ ꯃꯥꯒꯤ ꯈꯨꯗꯣꯡꯆꯥꯕ ꯃꯇꯨꯡꯏꯟꯅ ꯍꯦꯟꯅ ꯆꯠꯊꯔꯁꯨ ꯌꯥꯏ ꯑꯗꯨ ꯃꯔꯛꯁꯤꯗ ꯃꯥꯒꯤ ꯆꯞ ꯆꯥꯕ ꯅ꯭ꯌꯨꯇ꯭ꯔꯤꯁꯟꯗꯤ ꯐꯪꯉꯛꯇ꯭ꯔꯦ ꯊꯥ ꯇꯔꯨꯛ ꯁꯨꯔꯒꯗꯤ ꯈꯔ ꯁꯄ꯭ꯂꯤꯃꯦꯟꯠ ꯇꯧꯕ ꯗꯔꯀꯥꯔ ꯂꯩꯔꯦ ꯃꯁꯤꯕꯨ ꯑꯩꯈꯣꯏꯅ ꯀꯝꯄ꯭ꯂꯤꯃꯦꯟꯇꯔꯤ ꯐꯤꯗꯤꯡ ꯍꯥꯏꯅ ꯃꯐꯝ ꯄꯤꯖꯕ ꯍꯧꯔꯛꯄ ꯑꯗꯨꯒ ꯑꯩꯈꯣꯏꯒꯤ ꯋꯤꯅꯤꯡ ꯐꯨꯗꯇꯣ ꯄꯤꯖꯕ ꯍꯧꯔꯛꯄ ꯍꯥꯏꯇꯥꯔꯦꯀꯣ ꯑꯩꯈꯣꯏꯒꯤ ꯆꯎꯝ ꯃꯁꯤꯗ ꯑꯗꯨ ꯄꯤꯖꯕ ꯃꯇꯝꯁꯤꯗ ꯑꯩꯈꯣꯏꯅ ꯃꯄꯪ ꯑꯣꯏꯅ ꯑꯩꯈꯣꯏꯗꯧꯅ ꯆꯈꯣꯝ ꯆꯈꯣꯝ ꯁꯥꯏꯕ ꯌꯥꯔꯣꯏꯕ ꯑꯗꯨꯅ ꯃꯥꯁꯤ ꯁꯦꯃꯤ ꯁꯣꯂꯤꯗ ꯑꯣꯏꯅ ꯁꯦꯝꯒꯗꯕ ꯈꯣꯠꯀꯗꯕ ꯍꯥꯏꯕ ꯃꯌꯥꯝ ꯑꯃ ꯂꯩꯔꯦ ꯑꯗꯨꯗꯁꯨ ꯑꯩꯈꯣꯏ ꯉꯁꯤꯒꯤ ꯃꯇꯥꯡꯁꯤꯗꯗꯤ ꯆꯤꯟꯖꯥꯛ ꯃꯈꯜ ꯑꯣꯏꯅ ꯄꯟꯖꯒꯦ ꯑꯇꯣꯞꯄꯁꯤꯡꯗꯨ ꯁꯤꯒꯤ ꯇꯟꯖꯥꯁꯤ ꯆꯥꯟꯅꯗ꯭ꯔꯕꯅꯤꯅ ꯑꯗꯨ ꯑꯩꯈꯣꯏꯒꯤ ꯃꯈꯜ ꯀꯌꯥꯒꯤ ꯄꯣꯠꯁꯤꯡꯁꯦ ꯉꯁꯥꯏꯒꯤ ꯕꯦꯂꯦꯟꯁ ꯃꯤꯜꯁꯦ ꯂꯥꯛꯅꯅꯕꯒꯤꯗꯃꯛꯇ ꯃꯉꯣꯟꯗ ꯄꯤꯖꯕ ꯇꯝꯕꯤꯍꯧꯕ ꯍꯧꯖꯤꯛ ꯑꯩꯈꯣꯏ ꯑꯉꯥꯡ ꯃꯌꯥꯝ ꯑꯃ ꯂꯩꯌꯦꯕ ꯃꯅꯥ ꯃꯁꯤꯡ ꯌꯥꯎꯔꯗꯤ ꯈꯟꯗꯣꯛꯏ ꯑꯗꯨꯒ ꯆꯥꯛ ꯀꯩꯔꯨꯝꯒꯗꯪ ꯆꯥꯏ ꯑꯗꯨꯈꯛꯇꯪ ꯆꯥꯏ ꯍꯥꯏꯕꯅꯆꯤꯡꯕ ꯃꯌꯥꯝ ꯑꯃ ꯂꯩꯌꯦꯕ ꯁꯤ ꯆꯥꯕ ꯃꯥ ꯍꯩꯅꯗꯦ ꯑꯩ ꯏꯆꯥꯗꯤ ꯑꯗꯨ ꯌꯥꯝ ꯄꯥꯝꯃꯤ ꯑꯗꯨꯗꯪ ꯇꯣꯏꯅ ꯄꯤꯖꯩ ꯁꯤꯒꯨꯝꯕ ꯃꯌꯥꯝꯁꯦ ꯂꯩꯇꯅꯕꯒꯤ ꯆꯥꯛꯈꯨꯝ ꯂꯩ ꯑꯩꯈꯣꯏꯒꯤ ꯆꯥꯕ ꯊꯛꯄ ꯍꯥꯏꯁꯦ ꯃꯃꯥꯅ ꯆꯥꯛꯈꯨꯝꯗ ꯇꯝꯕꯤꯌꯦꯅ ꯍꯥꯏꯅꯩ ꯑꯗꯣ ꯑꯩꯈꯣꯏꯅ ꯀꯝꯃꯨꯅꯤꯇꯤ ꯁꯨꯡꯈꯪ ꯈꯪꯅꯗꯕ ꯑꯩꯈꯣꯏꯒꯤ ꯆꯤꯟꯖꯥꯛ ꯃꯥꯟꯅꯗꯕ ꯑꯉꯥꯡ ꯑꯃꯈꯛ ꯄꯣꯛꯄꯗꯒꯤ ꯑꯩꯅ ꯌꯣꯛꯂꯛꯑꯒꯗꯤ ꯑꯩꯅ ꯇꯝꯕꯤꯗꯣꯏꯅꯤꯅ ꯑꯩꯈꯣꯏꯒꯤꯗꯨ ꯑꯗꯨꯝ ꯍꯩꯅꯔꯤꯗꯣ ꯑꯗꯨ ꯂꯩꯕꯅꯤꯅ ꯑꯩꯈꯣꯏꯅ ꯃꯗꯨ ꯌꯥꯅꯤ ꯍꯥꯏꯕꯁꯦ ꯑꯩꯈꯣꯏ ꯈꯪꯉꯕꯅꯦ ꯑꯗꯨꯅ ꯑꯩꯈꯣꯏ ꯃꯈꯜ ꯃꯈꯥ ꯀꯌꯥꯒꯤ ꯃꯍꯥꯎꯁꯦ ꯑꯩꯈꯣꯏ ꯑꯍꯥꯟꯕꯗ ꯅꯣꯡ ꯃꯇꯝꯗ ꯍꯩꯇ꯭ꯔꯁꯨ ꯋꯤꯛ ꯑꯃꯒꯨꯝꯕ ꯑꯗꯨꯝ ꯇꯝꯕꯤꯔꯒ ꯄꯤꯖꯔꯒ ꯃꯈꯜ ꯃꯉꯣꯟꯗ ꯍꯟꯖꯟ ꯍꯟꯖꯟ ꯑꯗꯨꯒ ꯑꯩꯅ ꯃꯇꯥꯡꯁꯤꯗ ꯄꯟꯖꯅꯤꯡꯕ ꯑꯃꯅ ꯑꯉꯥꯡꯁꯤ ꯈꯣꯝꯂꯥꯡ ꯊꯛꯄꯗ ꯍꯩꯅꯔꯝꯕ ꯆꯤꯡꯕꯈꯛꯇꯪ ꯍꯩꯔꯝꯕ ꯃꯥꯒꯤ ꯃꯔꯩ ꯃꯥꯒꯤ ꯃꯆꯤꯟꯁꯦ ꯑꯗꯨꯗꯨꯅ ꯁꯛ ꯇꯧꯕꯗꯪ ꯆꯤꯡꯕꯈꯛꯇ ꯍꯩꯅꯔꯝꯕꯅꯤꯅ ꯃꯥ ꯁꯥꯏꯕ ꯍꯩꯇꯦꯕ ꯁꯥꯏꯕꯒꯤ ꯍꯩꯔꯛꯄ ꯃꯇꯝꯁꯦ ꯃꯥꯒꯤ ꯂꯩꯁꯦ ꯑꯩꯈꯣꯏꯅ ꯑꯣꯠꯂꯤ ꯁꯨꯃꯥꯏꯅ ꯍꯩꯇꯕꯅ ꯃꯔꯝ ꯑꯣꯏꯗꯅ ꯉꯁꯥꯏ ꯑꯁꯥꯏꯕꯁꯦ ꯌꯥꯝ ꯏꯟꯊꯣꯔꯛꯀꯜꯂꯦ ꯑꯗꯨ ꯃꯃꯥꯁꯤꯡꯁꯤꯅ ꯈꯪꯗꯗꯅ ꯃꯁꯤ ꯆꯥꯅꯤꯡꯗꯕ ꯄꯣꯠꯅꯤꯅ ꯈꯟꯗꯣꯛꯑꯒ ꯄꯤꯖꯈꯤꯗ꯭ꯔꯦꯕ ꯑꯗꯨꯗꯨꯅ ꯃꯉꯣꯟꯗ ꯍꯌꯦꯡ ꯆꯥꯎꯔꯛꯄ ꯃꯇꯝꯗ ꯍꯧꯖꯤꯛ ꯍꯥꯏꯖꯩꯗꯨꯅꯦꯕ ꯏꯝꯄꯣꯔꯇꯦꯟꯁ ꯑꯣꯐ 1000 days ꯑꯅ ꯂꯩꯔꯕꯅꯤꯅ ꯑꯗꯨꯒꯤ ꯄꯣꯠ ꯃꯌꯥꯝꯗꯨꯗ ꯃꯉꯣꯟꯗ ꯋꯥꯠꯂꯧ ꯋꯥꯠꯂꯧ ꯋꯥꯠꯂꯧꯗꯨꯅ ꯗꯤꯐꯤꯁꯤꯌꯦꯟꯁꯤ ꯑꯗꯨꯝ ꯑꯣꯏꯔꯛꯇꯣꯏꯅꯦꯕ ꯑꯗꯨꯗꯤ ꯑꯉꯥꯡꯁꯤꯡꯁꯦ ꯑꯗꯨꯝ ꯐꯔꯤ ꯆꯠꯂꯤ ꯉꯝꯃꯦꯅꯗꯤ ꯐꯥꯎꯖꯕ ꯑꯗꯨꯕꯨ ꯃꯥꯒꯤ ꯉꯁꯥꯏꯒꯤ ꯑꯣꯞꯇꯤꯃꯝ ꯍꯦꯜꯊ ꯍꯥꯏꯗꯣ ꯃꯥꯒꯤ ꯍꯦꯔꯤꯗꯤꯇꯔꯤ ꯏꯐꯦꯛ ꯀꯔꯤ ꯀꯔꯥꯁꯨ ꯂꯩ ꯋꯥꯡꯕ ꯆꯥꯎꯕ ꯈꯣꯠꯄꯁꯦ ꯂꯩꯖꯔꯒꯁꯨ ꯃꯥꯒꯤ ꯕꯦꯁ ꯂꯦꯚꯦꯜꯗ ꯑꯣꯞꯇꯤꯃꯝ ꯂꯦꯚꯦꯜꯗꯨꯗ ꯂꯩꯖꯒꯗꯕ ꯃꯥꯒꯤ ꯏꯅꯔꯖꯤ ꯂꯦꯚꯦꯜ ꯑꯗꯒꯤ ꯃꯥꯒꯤ ꯒ꯭ꯔꯣꯠꯀꯤ ꯂꯦꯚꯦꯜ ꯃꯥꯒꯤ ꯕ꯭ꯔꯦꯟꯒꯤ ꯀꯦꯄꯥꯁꯤꯇꯤ ꯀꯔꯤ ꯍꯥꯏꯇꯥꯔꯦ ꯃꯥꯒꯤ ꯄꯥꯋꯔ ꯃꯥꯒꯤ ꯁꯛꯇꯤ ꯃꯥꯒꯤ ꯈꯪꯕꯒꯤ ꯍꯩꯕꯒꯤ ꯑꯗꯨꯒꯨꯝꯕ ꯃꯌꯥꯝꯗꯣ ꯆꯞ ꯆꯥꯅ ꯃꯤꯁꯨ ꯇꯤꯟꯅꯕ ꯍꯥꯏꯕ ꯑꯩꯈꯣꯏꯒꯤ ꯍꯦꯜꯊꯀꯤ ꯗꯤꯐꯤꯅꯤꯁꯟꯗ ꯐꯤꯖꯤꯀꯦꯜꯂꯤ ꯃꯁꯥ ꯐꯕꯗꯪ ꯅꯠꯇꯦꯗꯅ ꯃꯦꯟ ꯑꯩꯈꯣꯏꯒꯤ ꯃꯤ ꯇꯤꯟꯅꯕꯁꯨ ꯍꯩꯒꯗꯧꯕꯅꯤ ꯂꯣꯜꯂꯤꯁꯨ ꯆꯥꯎꯈꯠꯀꯗꯧꯕꯅꯤ ꯂꯣꯜꯂꯤ ꯍꯥꯏꯔꯒ ꯂꯦꯡꯒ꯭ꯋꯦꯖ ꯑꯇꯣꯞꯄ ꯉꯥꯡꯕꯒꯤ ꯋꯥꯔꯤ ꯅꯠꯇꯦ ꯑꯗꯨꯗꯤ ꯇꯝꯃꯒ ꯍꯩꯔꯛꯀꯗꯧꯕꯅꯤ ꯑꯃꯒ ꯑꯃꯒ ꯄꯥꯎ ꯐꯥꯎꯅꯕ ꯑꯩꯅ ꯍꯥꯏꯔꯤꯕ ꯄꯣꯠꯁꯤ ꯇꯥꯔꯤꯕ ꯃꯤꯗꯨꯗ ꯒ꯭ꯌꯥꯟ ꯇꯥꯍꯟꯕ ꯉꯝꯕ ꯃꯤꯅ ꯍꯥꯏꯔꯤꯗꯣ ꯑꯩꯅ ꯂꯧꯁꯟꯕ ꯉꯝꯕ ꯁꯤꯒꯨꯝꯕ ꯀꯃ꯭ꯌꯨꯅꯤꯀꯦꯁꯟꯒꯤ ꯑꯗꯨꯒ ꯑꯇꯣꯞ ꯑꯇꯣꯞꯄ ꯗꯤꯕ꯭ꯂꯞꯃꯦꯟ ꯃꯌꯥꯝ ꯑꯃ ꯑꯩꯈꯣꯏꯒꯤ ꯃꯁꯜꯒꯤ ꯗꯤꯕ꯭ꯂꯞꯃꯦꯟ ꯑꯗꯨꯒ ꯋꯥꯈꯟꯒꯤ ꯑꯗꯨꯒꯨꯝꯕ ꯃꯌꯥꯝ ꯑꯃ ꯃꯥꯒꯤ ꯍꯩ ꯁꯤꯡꯕꯒꯤ ꯕꯨꯗꯤ ꯂꯧꯁꯤꯡꯒꯤ ꯑꯗꯒꯤ ꯐꯖꯕ ꯈꯪꯕ ꯈꯣꯠꯄ ꯀꯜꯆꯔꯒꯤ ꯈꯪꯕ ꯑꯗꯨꯒꯨꯝꯕ ꯃꯌꯥꯝꯒꯤ ꯗꯤꯕ꯭ꯂꯞꯃꯦꯟꯁꯦ ꯂꯥꯛꯍꯟꯗꯣꯏꯅꯦꯕ ꯃꯇꯤꯛ ꯆꯥꯕ ꯃꯤꯑꯣꯏꯕ ꯑꯃ ꯑꯣꯏꯇꯥꯔꯗꯤ ꯑꯗꯨ ꯂꯥꯛꯍꯟꯅꯕ ꯍꯣꯠꯅꯕꯗ ꯍꯧꯖꯤꯛꯀꯤ ꯅ꯭ꯌꯨꯇ꯭ꯔꯤꯁꯟꯒꯤꯗ ꯌꯦꯡꯖꯔꯕꯗ ꯑꯩꯈꯣꯏꯒꯤ ꯃꯉꯣꯟꯗ ꯗꯔꯀꯥꯔ ꯂꯩꯕ ꯅ꯭ꯌꯨꯇ꯭ꯔꯤꯌꯦꯟꯁꯤꯡ ꯄꯤꯍꯧꯕ ꯍꯥꯏꯕꯁꯦ ꯌꯥꯝ ꯗꯔꯀꯥꯔ ꯂꯩ ꯑꯗꯨꯅ ꯁꯤꯗ ꯄꯟꯖꯍꯧꯕꯅ ꯐꯗꯧ ꯑꯃ ꯈꯤꯇꯪ ꯄꯟꯁꯤꯟꯖꯔꯛꯀꯦ ꯃꯇꯝ ꯆꯥꯅꯔꯤꯉꯩꯗ ꯒ꯭ꯌꯥꯟ ꯇꯥꯃꯤꯟꯅꯍꯧꯅꯕ ꯑꯩꯈꯣꯏꯅ ꯐꯨꯗ ꯒ꯭ꯔꯨꯞꯁ ꯃꯈꯜ ꯑꯍꯨꯝ ꯊꯣꯛꯅ ꯈꯥꯏꯗꯣꯛꯄꯁꯦ ꯏꯔꯥꯏ ꯂꯥꯏꯅ ꯑꯗꯨ ꯏꯅꯔꯖꯤ ꯄꯤꯕꯅꯤ ꯁꯤꯅ ꯕꯣꯗꯤ ꯕꯤꯜꯗꯤꯡꯒꯤꯅꯤ ꯁꯤꯅ ꯄ꯭ꯔꯣꯇꯦꯛꯇꯤꯛꯀꯤꯅꯤ ꯍꯥꯏꯕꯁꯤ ꯑꯩꯅ ꯁꯨꯝ ꯍꯥꯏꯗꯨꯅ ꯂꯥꯛꯏ ꯃꯃꯥꯡꯗꯒꯤ ꯆꯤꯟꯖꯥꯛꯁꯤꯡꯁꯤꯒꯤ ꯃꯊꯧꯁꯦ ꯃꯈꯜ ꯑꯍꯨꯝ ꯊꯣꯛꯅ ꯂꯩꯕ ꯉꯁꯥꯏ ꯑꯩꯈꯣꯏ ꯅꯩꯅꯔꯤꯁꯦ ꯑꯩꯈꯣꯏ ꯐꯤꯖꯤꯑꯣꯂꯣꯖꯤꯀꯦꯜꯅꯤ ꯍꯥꯏꯗꯤ ꯑꯩꯒꯤ ꯕꯣꯗꯤꯁꯤꯒꯤ ꯑꯩꯒꯤ ꯆꯥꯎꯈꯠꯂꯛꯏꯕꯁꯤꯒꯤ ꯑꯩꯒꯤ ꯏꯅꯔꯖꯤ ꯂꯦꯚꯦꯜꯁꯤꯒꯤ ꯑꯩꯅ ꯂꯥꯏꯅꯥ ꯉꯥꯛꯊꯣꯛꯄꯒꯤ ꯁꯤꯁꯇꯦꯝ ꯃꯌꯥꯝ ꯔꯤꯒꯨꯂꯦꯠ ꯇꯧꯕꯒꯤ ꯁꯤꯗ ꯀꯥꯟꯅꯕ ꯄꯤꯕ ꯃꯈꯜ ꯆꯤꯟꯖꯥꯛ ꯃꯈꯜ ꯆꯤꯟꯖꯥꯛꯁꯤꯡꯁꯤꯅ ꯄꯤꯕ ꯐꯪꯁꯟ ꯃꯥꯒꯤ ꯃꯊꯧꯁꯤ ꯁꯤꯗꯁꯨ ꯑꯩꯈꯣꯏ ꯆꯤꯟꯖꯥꯛꯁꯤꯗꯒꯤ ꯐꯪꯗꯣꯏꯅꯦꯕ ꯁꯤꯗ ꯀꯔꯝꯀꯥꯟꯗ ꯑꯩꯈꯣꯏꯅ ꯏꯅꯔꯖꯤ ꯄꯤꯕꯒꯤꯁꯦ ꯀꯩ ꯀꯩꯅꯣ ꯍꯥꯏꯕ ꯃꯌꯥꯝ ꯂꯩꯔꯒꯁꯨ ꯑꯩꯈꯣꯏꯅ ꯇꯣꯏꯅ ꯆꯥꯕ ꯑꯩꯈꯣꯏ ꯃꯩꯇꯩꯒꯤ ꯀꯝꯃꯨꯅꯤꯇꯤꯅꯤꯅ ꯑꯩꯈꯣꯏ ꯁꯝꯅ ꯍꯥꯏꯔꯕꯗ ꯆꯥꯛ ꯑꯂꯨ ꯃꯪꯒ꯭ꯔꯥ ꯑꯗꯨꯒ ꯆꯤꯅꯤ ꯊꯥꯎ ꯁꯤꯒꯨꯝꯕꯁꯤꯡꯗꯒꯤ ꯑꯩꯈꯣꯏ ꯏꯅꯔꯖꯤ ꯄꯤꯔꯛꯏꯕ ꯐꯦꯠꯀ ꯀꯥꯔꯕꯣꯍꯥꯏꯗ꯭ꯔꯦꯠꯀꯁꯤꯡꯁꯤꯗꯒꯤ ꯆꯨꯖꯥ ꯑꯗꯨꯒ ꯑꯩꯈꯣꯏꯒꯤ ꯑꯇꯣꯞꯄ ꯃꯌꯥꯝ ꯑꯃꯁꯨ ꯂꯩꯔꯁꯨ ꯁꯝꯂꯞꯅꯁꯤ ꯄꯟꯖꯒꯦ ꯑꯩꯈꯣꯏꯅ ꯇꯣꯏꯅ ꯆꯥꯕ ꯑꯗꯨꯒ ꯕꯣꯗꯤ ꯕꯤꯜꯗꯤꯡꯒꯤ ꯍꯥꯏꯕꯗꯤ ꯉꯁꯥꯏꯒꯤ ꯍꯛꯆꯥꯡ ꯒ꯭ꯔꯣꯠ ꯂꯩꯔꯛꯅꯕ ꯑꯗꯨ� ꯃꯟꯊꯔꯛꯄ ꯄꯣꯠꯄꯨ ꯑꯃꯨꯛ ꯍꯛꯆꯥꯡꯒꯤ healing torop da sagalak pa adum mayam dugi da akoina mu protein piba chi singna khoini yerum sangum aduga nga meat adegi yam toina phangba da hawai aduga mu akogi sai leina nga thopa aduga system mayam regulate taw basi da hairagana vitamin c mineral nga sai habidi
1: jana
0: pimana machine vegetable aduga fruit singse chi singse mathau shumaina khata shum naina jaram ba hai tare ko aduga china posak chi khangauragadi chi group ahum se ainam khara khara hapataina no magi milda haibase sak sa ja lai re hawai ra nga ra yirum la sangom la nga mitla ma chi khara ya honba aduga gi di sangom gi pothok su kwa pan ba batar kari adugum ba hawai ari yaji ti khoi tofu akoi kene sana ji sangom de chem bu tofu du na no hwa de chem ba sana man ba du ko adu ma su ma yam lai ra ba ni ma khan ma khan thol le adugum ba ma yam de hi ma na ma sing hai ra ji khoi na ก็ยิ่งอาจจะพูดซาบตรงนู้นเลยแล้วก็ขังใจซาเลยจะให้ตัวตรงนู้นแต่ไอ้หนูมือเด็กก็เลยวันนี้ขังก็ฮับปี้เลยดีปีอีกไงเด็กให้ดูยามถักตั้งนี่ไว้แต่ว่าสิ้นไว้แต่ว่าอ่ะดูขรขรลายอ่ะทำไมนะพาวเลยแต่ว่าจริงจักจริงใช้ไปแต่สุดไล่แต่ว่าตุ่มก็แต่ว่าสิอ่างหางถ้าพาวหูบีบหูยาดีบ่ะอ่ะดูแต่ยิ่งให้ได้กี่วิตามินแม่ยามตัวพังนะบ่ะอ่ะดูมาขันดูซาบให้นะบ่ะมาฮาวดูอ่ะทำไมนะอ่ะดูก็ ชินะฟังก์ชันไหนนะชินะอะคุณก็ใส่มาม่าเนี่ยคุณลองไปทำปะเดอร์ไม่บอดี้เด็กยี่ห้อนั้นนะปีไปทำกับมาบ้านนี่นู้นชินะยังไงรักก็ไอ้น่ะอีสานก็เป็นโน้มทงถักพ่อมาทำเด็ดดีภาระชนูอะดูว่าสีสารก็มาภาระนี้ภาระชนูให้น่ะนู้นชินะปีเจ็บก็รู้เนี่ยน่ะมีน่ะไปให้ฮาระปุ๊ดหักต้นคนต้นหัวน่ะดูเนี่ยก็น่ากูว่ามีโยลักน่ะปีที่ตุงน่ะปะชิมาสักภาษาน่ะปะอะเด็กยี่มีชูน่ะสิครับก็อะเด็กยี่ทุ่มมังวันเดอร์โปรฟิตเลยก็ ಲೈ ಅದು ಅಮುಕ ಕಲ್ಚರಲ್ ಫಂಕ್ಷನ್ ಹಾಯರಕಾಂದ ಅಕೋಯಿನ ಸಿಗಿ ಥೌರಂಜಿದಿ ಸಿಬಿಜೆದೌನಿ ಲೈಕ್ರೋಮದಿ ಪ್ರಸಾದ ಬಿಜೆದೌನಿ ಅದಗಿ ಅಕೋಯಿ ಸಿಗಿ ಹರಾವ ನುವಾಯರಕಾಂದ ಥುಮ ಹೌಸಾಗದೌನಿ ಹೈಬನ ಚಿಂಗ ಮಕನ್ ಮಕನ್ಗಿ ಚಟ್ನಬಿ ಅಮ ಸಿ ಪ್ರೋಗ್ರಾಮ್ ಸಿ ತೋರಿ ಸಿ ಚಾ ಹೈಬ ಹೈಬಗಿ ಸಿಗುಂಬಸು ಕಿತಂಗ ಲೈ ಹೈತಾರೆ ಫಂಕ್ಷನ್ ಸಿ
1: ಮತಮ
0: ಮತಮಗಿ ಅದುನ ಐನ ಸುಂ ಹೈಜರಕ್ಪದಂಗ ಸಾಗಿ ಫುಡ್ ಗ್ರೂಪ್ಸ್ ಅಹುಂ ಕಕ್ ಲೈ ಯೇ ಹೈಬದಗಿದಿ ಸಿ ಯೌನ ತಾಲಕ ಮತಂದ ಮೀನ ಹೇನ ಅಂಡರ್ಸ್ಟೆನ್ ತೋರಕ್ಪಸೆ ಸಿ ಸು ಐ ಎಕ್ಸ್ಪೀರಿಯನ್ಸ್ ದಗಿ ದುಂ ಲೈಜರಂಬ ವಾಫಂನಿಕೊ ಐನ ಹಾನ ಖಂಜನುದಬ ಅನೌ ಥುಲೆ ಏ ಐನ ಪುಥು ಈ ಹೈಬ ನಟ್ಟೆ ಅಯ್ನ ಖಂಗಕ್ಪದಗಿ ಸಿ ಹಾಪ್ಸಲಗೆ ಹೇನ ಇಫೆಕ್ಟಿವ್ ಓಯ್ ಹೈಬಸೆ ಅಯ್ನ ಥಂಜನಿ
1: ಅದುಗ ಇಚೆಮ ಮಖ ತಾಜರಕ್ಪದಂಗ ಸಾ ಇಚೆಮನ ಸುಪನ್ ಬಿಕಿಬದ ಅಯ್ಕೊಯ್ಗಿ ಸೂಪರ್ ಫುಡ್ಸ್ ಹೈನಬ ವಹೈಯ ಮದ್ದೆ ದುಂ ತಾಬ ಅದ ಹೈರಿಬ ಮಸೆ ಮಸಿಗಿ ಅಸೆಂಗ್ಬ ಕನ್ಸೆಪ್ಟ್ ಲಾ ನತ್ರಗನಾ ಮಸಿ ಮಾರ್ಕೆಟಿಂಗ್ ಗಿ ಗಸಾಗಿ ಪೋಚೈ ಸಿಂಗ್ ದೊ ಯುವನನಬಗಿ ದಮಕ್ತ ಗಸಾಗಿ ಸಿತ್ನನಬಗಿ ದಮಕ್ತ ಸೆಮಕ್ಪ ಅಯ್ಕೊಯ್ಗಿ ಪಾರ್ಟ್ ಅಮ ಓಯ್ದೊಯ್ ರೈಚೆಮ ಅಂದ್ರೆ ಅಯ್ಕೊಯ್ಗಿ ಲೋಕಲ್ ಫುಡ್ ಸಿಂಗ್ಸಿದ ಗಸಾಗಿ ಅಯ್ಕೊಯ್ಗಿ ಫಂಗ್ಜರಿಬ ಅಯ್ಕೊಯ್ಗಿ ಚಿಂಜಾಕ್ ಸಿಂಗ್ಸಿದ ಸೂಪರ್ ಫುಡ್ ಓಯ್ಬ ಯಾಬ ಕರಮ್ ಕರಮ್ಬ ಚಿಂಜಾಕ್ ಲೈಬಗೆ ಹೈಬಸೆ ಇಚೆಮಸ ಥಂಬೆ
0: ಅಯ್ಕೊಯ್ನ ಸೂಪರ್ ಫುಡ್ ಹೈಸೆ ಅಯ್ಕೊಯ್ಗಿ ಅಯ್ಕೊಯ್ಗಿ ಮಾರ್ಕೆಟ್ ಗಿ ಓಯ್ನ ಸಿಗಿ ತಾಮ್ಜೆ ಸುಮ್ ಲೈಜರಗಸು ಸಿಗಿ ಬಯೋಲೋಜಿಕಲ್ ಓಯ್ಬ ಅದುಗ ಸೈಂಟಿಫಿಕ್ ಓಯ್ಬ ಲೈತ್ರಗಸು ಮಸಿ ಅದುಮಕ್ ತಾಕ್ಬ ಅಯ್ಕೊಯ್ನ ಟ್ರೇನಿಂಗ್ ಗುಮ ಯಾವ್ಜಬ ಮತಮ್ದಸು ಅಯ್ಕೊಯ್ಗಿ ಥವಕ್ಕೆ ಟ್ರೇನಿಂಗ್ ಮತಮ್ದಸು ಅದು ಪಲಾಬ ಅಮದಿ ಓಯ್ ಅದುನ ಮಸಿ ಅದು ಲೈರಗನಿ ಹೇನ ಇನ್ ಅದು ಐ ಮೋಟ ಥಂಜನಿಂಗೆ ಅದುನ ಅದು ನೈನಬ ಯಾವ ವಫಂ ಓಯ್ರೆ ಹೈನ ಥಂಜನಿಂಗೆ ಅದು ಅಯ್ಕೊಯ್ನ ಸುಮ್ ಸಿಗಿ ಸಿಂಗ್ಸೆ ಅಯ್ಕೊಯ್ಗಿ ಡಾರ್ಕ್ ಗ್ರೀನ್ ಲಿಫಿ ವಿಜಿಟೇಬಲ್ ಸಿಂಗ್ಸಿದ ಅದು ಹಾನ ಮ್ಯಾಮ್ದಸು ಯಾಮ್ ಹೈನಬದ ಮ್ಯಾಮ್ಸು ಯಾಮ್ ತಾಬಿರಬ ಮಿಲೇಟ್ ಗೆ ಇಯರ್ ಕಾಯ್ನ 2022 ಹೌನ ಕೆನೋ ತೌಬ ಹೌಗ್ರೆ ಅದು ಯೇರುಮ್ ಅದು ಸುಮಾಯ್ನ ತೌಬ ಸಿಂಗ್ಸಿ ಅಯ್ಕೊಯ್ ಸೂಪರ್ ಫುಡ್ ಓಯ್ರಬನಿ ಓಯ್ರಬನಿ ಹೈನ ತಾಕ್ಪ ಹೌರೆ ಹೈ ತಾರೆಕೊ ಅದು ಮೊಯ್ಗಿ ನ್ಯೂಟ್ರಿಯನ್ಸಿ ಯಾಮ್ನ ಮಖನ್ ಮಖಾಸಿ ಯಾವ ಕೊಟ್ಪ ಅದು ಆಯ್ನ ತರೋಕ್ಪದಗಿ ತಾಕ್ಪಸೆ ಅಯ್ನ ಐನ ಖಂಗ್ಜಬ ಲೆವೆಲ್ ಬಾಕ್ದ ಥಮ್ಜಗೆಕೊ ಅಯ್ಕೊಯ್ದ ತಾಕ್ಪಿರಕ್ಪದ ಸುಮಾಯ್ನ ತಾಕ್ಪ ಹೌರೆ ಅದು ಮಸಿಗಿ ಇನೌ ನೋವ ರೀಸೆಂಟ್ಲಿ ಐನ ಅಮ ಥಮ್ಜನಿಂಗ್ಬನ ಅಯ್ಕೊಯ್ಗಿ ಮೋರಿಂಗಾ ಹೈರಿಬ ಡ್ರಮ್ ಸಿಕ್ಕಿ ಪಾಂಬಿಸೆ ಸಜನ ಅಯ್ಕೊಯ್ಗಿ ಮಿ ಲೋಯ್ನಮಕ್ನದಿ ಮಸಿ ಖಂಗ್ದಬಸು ಯಾವಿ ಹವಾಯ್ ಥೋಮದಗ ಥಾಕ್ಪ ಯಾಮ್ನ ಅಸಾಂಗ್ಬ ಸಿಪ್ಲಗ ಸಾಬಸೆ ಸಿಗಿ ಮಾಮ ಹೇಬುದಿ ಮಸಾ ಮನಾನ ಹೇನ ನ್ಯೂಟ್ರಿಷಿಯಸ್ ಓಯ್ನ ಪುಥೋರಕ್ತನ ಅಯ್ಕೊಯ್ನ ಬೇಟಿ ಬಚಾವಗಿ ಪ್ರೋಗ್ರಾಮ್ದಗ ಮಣಿಪುರ ಸಿನ್ಬ ಥುಂಗ್ನ ಅಂಗನವಾಡಿ ಸೆಂಟರ್ಸಿಂದ ಥಾನ್ಗಿಬಗಿ ಪ್ರೋಗ್ರಾಮ್ಗ ಅಯ್ಕೊಯ್ಗಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ದಗಿ ಲೈಕ್ರೆ ಬೇಟಿ ಬಚಾವ್ ಬೇಟಿ ಪಡಾವೋ ಹಾಯ್ಬ ಪ್ರೋಗ್ರಾಮ್ಸಿಗೆ ಮಖಾದ ಮಸಿಸು ಸೂಪರ್ ಫುಡ್ನಿ ಹಾಯ್ನ ಖಂಗಕ್ಪದಗಿ ಸುಮಾಯ್ನ ತೌರ ಇಬನಿ ಮನಾಸಿನ ಹೇನ ಅಯ್ಕೊಯ್ನ ಮರೋಯ್ ಥಾಕ್ಪದೌನ ಮಿಥಿ ಮನಾ ಸಿಜನಬದೌನ ಅದುಮಕ್ ಥಾಕ್ಚಲಗ ಲೋಯ್ನಮ ಕನ್ನಡಪ ಓಯ್ ಪಂಬಿಜೆ ಹೋಲ್ಲಗದಿ ಹಾಯ್ದನ ಶಿವ ಹೋಗ್ರೆ ಹೇನ ಥಮ್ಜಗೆ
1: ಅದು ಗಚೆಮ ಅಯ್ಕೊಯ್ಗೆ supplements hai jaba tare khogi multivitamin adegi protein powder gaina hojuk ti dum sijinare dena ko hai riba sing je je ma taseng na darkar oirabra natraga nai khogi mahusa degi phangjarai ba khogi chinjak sing se stage da hai riba multivitamin aduga protein hai riba sing gi nutrients sing se khogi matik chana dumak loina mak phangbangam ra che mase
0: asing badi masi akhoi gi phangjari ba food mayam chinjak makhan hauri ba pali ba khoi nu phangi ba mayam ji da soil degi hauri ba mayam ji da loina badi phangbam thokpa mamang de chu phangam ba